ಆಕಾಶವಾಣಿ ಇಂಫಾಲ್ ಹೌಸಿಕ್ ಅಯುಕ್ಕೆ ಪುಂಗ್ ಮಂಗಾಗಮೆಂಡಿತ್ ಕುಂತ್ರಾತರೆ ಚಟ್ಲಿ ಸಂದೋಕ್ಚರಿ ಯಕಾಯ್ರೋಲ್ ಯಕಾಯ್ರೋಲ್ಗೆ ಅಹನ್ ಬಖುದೋಲ್ದ ತಾವಿರಸಿ ಎಂದ್ರೆಂಬ ಮೆರಜಾವ್ ಮೈತೈನ ಸಕ್ಪ ಪೇನಾ ಯಕಾಯ್ರೋಲ್.

ಹಂದಗ ಮೋಗ್ಲಾಕ ಚರಿವ ಮೆಸೇಸ್ ಅಸಿ ಅಮ್ಮಂ ಬಲ್ಲಂಬಿ ಫಿಲ್ಮ್ ಅಸಿದಗಿ ಸೈಖನ್ ಬಿರಕ್ಪ ಮೆಸೇಸ್ ನಿ ಫಿಲ್ಮ್ ಅಸಿಗಿ ಸೈಖನ್ ಬಿರಕ್ಪ ಮೆಸೇಸ್ ಅಸಿ ಅನಿ ಫಂಜೈ ಅಹಾನ್ಬ ಅಸಿನ ಸಗೋಲ್ ತೋಂಗ್ಬ ಲೈಸ್ರಮ್ಮ ಕಲೈಕಾಯ್ದಿಗಿ ಸುಮನ್ನ ಖನ್ಬಿರಕ್ಪನೆ ಅದುಗ ಅನಿ ಶುಭದ ಫಂಜರಿಬ ಮೆಸೇಸ್ ಅಸಿನ ಖುರೈ ಲಾಂಗ್ ಲೈವಾಂಗ್ ಮದಗಿ ಸರಾಂಗ್ಥೇಮ್ ಸರ್ಮಿಲಾನ ಖನ್ಬಿರಕ್ಪನಿ ದಾಬಿನಿಂಗೆ ಹೈದುನ ಖನ್ಬಿರಕ್ಲಿವ ಫಿಲ್ಮ್ ಅಸಿಗಿ ಸೇಸಿನ ದಿನೇಶ ಮದಿ ಪುಷ್ಪರಾನಿ ಅನಿ ಪುನಃ ಸಕ್ಮಿನಬ ಥೌನೌಜಂ ಸಾಮೋನ ಸೈರಿಂಗ್ ಬಮದಿ ಒಕೆನಮಾಕ್ ಚಮ್ನ ಸೈರಾಂಗ್ಬೈ ಸೇಸಿನಿ ಇಸೈ ಥಾಜರಿ ದಾಬಿರಸಿ

ಮತಂಗದಮುಕ್ ತಾಬಿರಸಿ ಫಿಲ್ಮ್ ಅಸಿದೆಗಿ ಸಾಧನಾ ಸರ್ಗಮ್ ನ ಸಕ್ಪ ಎಲ್ ಬಂಕ ಶರ್ಮನ ಸೈರಿಂಗ್ ಬಮದಿ ಸಗೋಲ್ ಸೆಂತಿಜೇಂದ್ರನ ಸೈರಂಗ್ ಬೈಸೈ.

0: ಆಕಾಶವಾಣಿ ಇಂಫಾಲ್ ನೋಲಿನಿ ದೇವಿನ ಪೌ ಪಜರಿ ಅಹನ್ಬದ ಮಡು ಇಬ ಪೌ ಸಂವಿಧಾನ ಹತ್ಯಾ ದಿವಸ್ ಮಜಿ ಪಂಥುಕ್ಲಿ ಮಣಿಪುರದಸು ಬಿಜೆಪಿ ಮಣಿಪುರ ಪ್ರದೇಶನ ಸಿಂಧುನ ನುಮಿಟ್ ಅಸಿ ಪಂಥುಕ್ಕುನಿ ಸಹಿ ತರ ನಿಥುವೆ ಲೆಂಗಕ್ ಸಾಸನ್ ಹೈಬ ಹಿರಮದ ಪಿಐಬಿ ರೀಜನಲ್ ಆಫೀಸ್ ಇಂಫಾಲ್ ನ ಸಿಂಧುನ ಮೀಡಿಯಾ ವರ್ಕ್ಶಾಪ್ ಭರ್ತಲ ಭೌಜಿ ಪಂಥುಕ್ಲಿ ತಮಿಳುಂಗ್ ಜಿಲ್ಲಾಗಿ ಶಾಂತಿ ಖುನೌದ ಸಿಂಗ್ನಿ ಖಾಯ್ಬಿದಗಿ ಸಡೋಕ್ ಜಸಿನ್ ಲೆಪ್ಲೂರುವ ಮತ್ತು ನೌನ ಸಾಬ ಕಲ್ ಭಟ್ ಸಿಜಿನತುನ ಅಹಾಂಗ್ಬ ಟ್ರಕ್ ಸಿಂಗ್ ಅಮಸುಂಗ್ ಲೈಟ್ ವೆಹಿಕಲ್ ಸಿಂಗ್ ಸೆಟ್ ಪಹುರಿ ಅಮಸುಂಗ್ ಕೇಂದ್ರಗಿ ಟ್ರಾವೆಲ್ ಅಫೇರ್ಸ್ ಮಂತ್ರಾಲಯನ ಲೇವಾಕ್ ಸಿನ್ ಬಟುಂಬದ ಸಟಗದವ ಸ್ಟಾರ್ಟ್ ಅಪ್ ಚಾಲೆಂಜಸ್ ಅನಿ ಹೌದೋಕ್ರೆ ಸಂವಿಧಾನ ಹತ್ಯಾ ದಿವಸ್ ಮಜಿ ಪಂಥುಕ್ಲಿ ಕುಂಜಾಲ್ ಇಸಿಂಗ್ ಚಮಾಪನ್ ಹುಂಪು ತರಮಂಗಾಗಿ ಮಸಿಗಿ ನುಮಿಟ್ ಅಸಿದ ಭಾರತ್ ಬುಂಬದ ಇಮರ್ಜೆನ್ಸಿ ಲೌಟುಕಿಬ ಥವೊಂಗ್ ಅದು ಲೇಬಕ್ ಅಸಿಗಿ ಸಂವಿಧಾನ ಬು ಮುಥತ್ಪನಿ ಹಾಯ್ನ ಲೌದುನ ಮದುಬು ನಿಂಸೆಂಗ್ಸನ್ಬ ಓಯ್ನ ನುಮಿಟ್ ಅಸಿ ಪಂಥುಕ್ಪನಿ ಇಮರ್ಜೆನ್ಸಿ ಥಂಜೆಂಗಿಬದಗಿ ಅವಾಬ ಖುದೊಂಗ್ಜಾದಬ ಕಯಾ ಮಾಯೊಕ್ನಕಿಬ ಮಿಯಾಂಗಿ ಮಫಮ್ದ ಮಸಿಗಿ ಪಾಲನ್ ಥವರುಂ ಅಸಿನ ಇಕಾಯ್ಕುಂನಬ ಉಲ್ಲಿ ಕುಂಜಾಲ್ ಇಸಿಂಗ್ ಚಮಾಪನ್ ಹುಂಪು ತರಮಂಗಾಗಿ ಮಸಿಗಿ ನುಮಿಟ್ ಅಸಿದ ಮತಮದುಗಿ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ನ ಆರ್ಟಿಕಲ್ ಚಹುಂ ಯಾಂಕೈನಿಥೊಯ್ಗಿ ಮಖಾದ ಇಮರ್ಜೆನ್ಸಿ ಲೌಟುಕಿ ಮತಮದುಗಿ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿನ ರಾಜನೀತಿಗೆ ಸರಾಂಗ್ನಪ ಅಮದಿ ಆಯ್ನ್ಗೆ ಒಯ್ಬ ಅವೊನ್ಬ ಕಯಾ ಲಾಕ್ಪ ಅದು ಯೇಂಗ್ಲಗ ಇಮರ್ಜೆನ್ಸಿ ಲೌಟುಕಿಬನಿ ಮಣಿಪುರದಸು ಬಿಜೆಪಿ ಮಣಿಪುರ ಪ್ರದೇಶನ ಸಿಂಧುರ ನುಮಿಟ್ ಅಸಿ ಇಂಫಾಲ್ಗೆ ನಿತ್ಯಾಯ ಪರ್ಚುಟೆಕ್ತ ಲೈಬ ತಂಬಾಲ್ ಸಂಗ್ಲೆಂಡ ಪಂಥೋಕ್ಕನಿ ತೌರಂದುದ ಮುಖ್ಯಮಂತ್ರಿ ಯಮುನಾ ಖೇಮಚಾಂದ್ ಸಿಂಗ್ ಅಮಸುಂಗ್ ಗೃಹ ಮಂತ್ರಿ ಗೋವಿಂದ ದಾಸ್ ಕೊಂಥೌಜಮ್ ಸರುಕ್ ಯಾಕನಿ ಪಾಲನ್ ನುಮಿಟ್ ಅಸಿಗ ಮರಿ ಲೈನನ ಸೋಷಿಯಲ್ ಮೀಡಿಯಾದ ಥಗಟ್ಪ ವಾರೋಲ್ ಅಮದ ಮುಖ್ಯಮಂತ್ರಿ ಯಮುನಾ ಖೇಮಚಾಂದ್ ಹಾಯ್ ಲಿಸಿಂಗ್ ಚಮಾಪನ್ ಹುಂಪು ತರಮಂಗಾಗಿ ಮಸಿಗಿ ನುಮಿಟ್ ಅಸಿದ ಲೈಬಕ್ ಅಸಿದ ಇಮರ್ಜೆನ್ಸಿ ಥಂಜಿನ್ಕಿಬ ಅಸಿ ಭಾರತ್ಗೆ ಗಣತಂತ್ರಗೆ ಇತಿಹಾಸದ ಅಮಂಬ ತಂಕಕ್ ಅಮನಿ ಮಸಿನ ಮಿಯೋಯ್ಬಗೆ ಹಕ್ ಮೀಡಿಯಾಗೆ ನಿಂತಂಬ ಮಟ್ಪ ಅಮಸುಂಗ್ ಗಣತಂತ್ರಗೆ ಇನ್ಸ್ಟಿಟ್ಯೂಷನ್ಸಿಂಗ್ ನಮ್ಥದುನ ಥಂಕಿ ಮಹಾಕ್ನ ಹಾಯ್ ಪಾಲೆ ನುಮಿಟ್ ಅಸಿನ ಲಾಕ್ಪದ ಮಿಪುಂ ಕುದಿಮಗ್ನ ಸಂವಿಧಾನ್ ಗಣತಂತ್ರಗೆ ಮಸಕ್ ಅಮಸುಂಗ್ ಮಿಯೋಯ್ಬಗೆ ನಿಂತಂಬ ಗಾಕ್ಸೆನ್ಬಗೆ ವಾಕಲೋನ್ ಅದು ಹೇನ ಚೇಸಿಲ್ಹಲ್ಲಿ ಸಹಿ ತರ ನಿಥೊಯ್ ಲೆಂಗಕ್ ಸಾಸನ್ ಹಾಯ್ಬ ಹಿರಮದ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಪಿಐಬಿ ರೀಜನಲ್ ಆಫೀಸ್ ಇಂಫಾಲ್ನ ಸಿಂಧುನ ವರ್ಕ್ಶಾಪ್ ಭಟ್ಟಲ ಭೌಜಿಕ್ ಪಂಥುಕ್ಲಿ ಇಂಫಾಲ್ದ ಪಂಥುಕ್ಲಿ ಬೈಠರಮ್ ಅಸಿದ ಪಿಐಪಿಆರ್ಗೆ ಡಿರೆಕ್ಟರ್ ಡಾಕ್ಟರ್ ಟಿಎಸ್ ಚರಣಜಿತ್ ಸಿಂಗ್ ಪಿಐಬಿ ರೀಜನಲ್ ಆಫೀಸ್ಗೆ ಡಿರೆಕ್ಟರ್ ಡಾಕ್ಟರ್ ಇಂಗಮ್ ಪಾಮೆ ಅಮ್ಜುಗಿ ಪ್ರೆಸಿಡೆಂಟ್ ಅಸೆಂ ಭಕ್ತ ಸಿಂಗ್ ಅಮಸುಂಗ್ ಎಡಿಟರ್ಸ್ ಗಿಲ್ಗೆ ಪ್ರೆಸಿಡೆಂಟ್ ಖೋಗೇಂದ್ರ ಖೋಮ್ದ್ರಾಮ್ ಸರುಕ್ ಯಾರಿ ಡಿಐಪಿಆರ್ಗೆ ಡಿರೆಕ್ಟರ್ ಶ್ರೀ ಚರಣಜಿತ್ ನಹಾಯ್ ಸರ್ಕಾರನ ಪೈಕಲಿಬ ಥೌರಾಂಗ್ಸಿಂಗ್ಗೆ ಕಾಣಬ ಮಿಯಾಮದ ಫಂಗನಬ ಹೊನ್ನಬದ ಮೀಡಿಯಾಗೆ ಥೌಡಂಗ್ ಚಾವಿ ಮರಮ್ ಅಸಿನ ಸರ್ಕಾರ ಅಮದಿ ಮೀಡಿಯಾಗೆ ಮರಗದ ಲೈನರಿಬ ಮರಿ ಹೇನ ಫಗತ್ಹನ್ಬ ತಂಗಾಯ್ಫದೆ ಮಸಿ ಪಂಥೋಕ್ಲಿಬ ವರ್ಕ್ಶಾಪ್ ಅಸಿನ ಸರ್ಕಾರ ಅಮದಿ ಮೀಡಿಯಾಗೆ ಲೈನರಿಬ ಮರಿ ಹೇನ ಫಗತ್ಹನ್ಗನಿ ಹಾಯ್ಬಗೆ ಥಾಜಬ ಲೈ ಮಹಾಕ್ನ ಹಾಯ್
1: This program will help in the coordination of the different wings of our democratic government nine Koinadum khangi we are living in a democratic government. Democracy is the, like, we know the people are the supreme. Koinasum hainabata, like, the debates will keep on going regarding the merits and the demerits of democracy. And koina elected representative, the piriba, highest regard, highest honor, say, in one way we are giving respect to the people who are representing them. ಅದನ್ನ ಅಕ್ಕೊಯ್ಗೆ ಡೆಮೋಕ್ರೆಟಿಕ್ ಗವರ್ಮೆಂಟ್ ನಮ್ಮ ಫಸನ ಸಕ್ಸಸ್ಫುಲ್ ಓಯ್ನ ಭವನರಾಗ್ಬದ ವಿ ನೀಡ್ ಅ ವೆರಿ ಗುಡ್ ಕೋಆರ್ಡಿನೇಷನ್ ಅಮಂಗ್ ಆಲ್ ದ ಡಿಫ್ರೆಂಟ್ ಪಿಲರ್ಸ್ ಆಫ್ ದ ಗವರ್ಮೆಂಟ್ ಇನ್ ವಿಸ್ ಮೀಡಿಯಾ ಇಸ್ ಎ ವೆರಿ ಇಂಪಾರ್ಟೆಂಟ್ ಪಿಲರ್
0: ಟೆಕ್ನಿಕಲ್ ಶಿಕ್ಷಣದ ತುಂಬ ತುಂಬ ಮಿಯೋಯ್ಸಿಂಗ್ನ ಜಿ ಎಸ್ ಟಿ ಅಮದಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಮತಾಂಗದ ವಾಂಗಂಗನಿ ಮದುಗೆ ಮನುಗ್ದ ಸಿ ಜಿ ಎಸ್ ಟಿ ಇಂಫಾಲ್ಗೆ ಅಸಿಸ್ಟೆಂಟ್ ಕಮಿಷನರ್ ಬರುಣ್ ರೇವಾ ಅಮದಿ ಸೂಪರಿಂಟೆಂಡೆಂಟ್ ಎ ಧನೇಶ್ವರ್ನ ಜಿ ಎಸ್ ಟಿಗೆ ಮರಿ ಲೈನಬ ಸೆಲ್ತುಂಗಿ ಫಿವಂದ ಅವೊನ್ಬ ಲಾಕ್ಪಗೆ ಮತಾಂಗದ ವಾರೋಲ್ ಪೀಗನಿ ಅನಿಸುವ ಸೆಷನ್ದ ಮಣಿಪುರ್ ಯೂನಿವರ್ಸಿಟಿಗೆ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ಗೆ ಪ್ರೊಫೆಸರ್ ಅಂಗೋಮ್ ದಿಲೀಪ್ ಕುಮಾರ್ನ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ಗೆ ಮರಿ ಲೈನನ ಮಹಿಮ ಸಿಂಗ್ ತಂಬಗೆ ಲಂದ ಹೊಂಗಲಕ್ಲಿಬ ಅವೊನ್ಬ ಸಿಂಗ್ ಮತಾಂಗದ ವಾಂಗಂಗನಿ ತಮಿಳುನಾಡು ಜಿಲ್ಲಾಗೆ ಶಾಂತಿ ಖುನೌಗಿ ಸಿ ಆರ್ ಪಿ ಎಫ್ ಕ್ಯಾಂಪ್ ಮನಾಗದ ಸಿಂಗ್ನಿ ಖಾಯ್ಬದಗಿ ಸಟೋಕ್ ಜಸಿಂಗ್ ಯಾದನ ಲೈರಂಬ ಅದು ನೌನ ಸಾಬ ಕಲ್ ಭಟ್ ಸಿಜಿನತುನ ಅಹಾಂಗ್ಬ ಟ್ರಕ್ ಸಿಂಗ್ ಅಮಸುಂಗ್ ಲೈಟ್ ವೆಹಿಕಲ್ ಸಿಂಗ್ ಲಾನ್ಬ ಹೌರೆ ಪೊಲೀಸ್ಗೆ ಪಾವ್ ಮತ್ತು ಇನ್ನ ಸಿಂಗ್ನಿ ಖಾಯ್ಬದಗಿ ಸೊಗಲ್ಲಬ ಮಫಮ್ ಅದು ನೌನ ಸಾಬ ಸಿಜಿನದ್ರಿಬ ಕಲ್ ಭಟ್ ಲಾನ್ದುನ ಮಸಿ ಅಯ್ಯೂಬ್ ಪುಂಗ್ ನಿಪಾನ್ ಮಖಾಯ್ ಅದು ವಾಟಗಿ ಗಾಡಿ ಸಿಂಗ್ ಲಾನ್ಬ ಹೌಗಿಬನಿ ನಿಂಗ್ಸಿಂಗ್ ಪಯಾಯ್ ಹೌಗಿಬ ಮತಮ್ ಖರ ಅಸಿದ ನೋಂಗ್ ಲೇಪ್ತನ ಸೂಬದಗಿ ಮತಮ್ ಫರಗಿ ಓಯ್ನ ಸಿಜಿನರಿಬ ಲಂಬಿ ಅಸಿ ಇಸಿಂಗ್ನ ಸೆಂತಕಿಬದಗಿ ಇಂಫಾಲ್ ಜಿ ಪಾಮ್ ಲಂಬಿ ಪೌನತನ ಲಾಕ್ಪನಿ Pawadun hai, Karigumba Lambi as you said Payarabati, Malayapa Garishing to said Payagatra Hibudusu, Sangyang Toguni Hari. Kaimai police station ge ojina lusingba kangbu amanama pamaduda gari satok chasin tawpa ingsili. African swine fever na tokalakpa yabasingi yenglaga Assam sarkana leina achita gi ngakthokna ba guideline ching tokre. Guideline adu Livestock Act lusingani mapan, the Prevention of Cruelty to Animal Act lusing machamapan humpu amasung National Action Plan for the Prevention and Control of African Swine Fever gi chanakanglon matung ina tokpani. Serkagi Pangmatungina Tazikitara Mapanda Lena Asi Token Bani Haiba Hotspot Amakangdukle. Serkan Oglodiba stakeholders in the Sanakangun Asi Nangna Chetuna, Lena Asi Sandurakanaba, Honagada Bani Haidi. Indian Air Force Amazon State Disaster Response Force Arunachal Pradesh Sing is out of Dagi, Meek and Bagitabak Hokre. Raija Duki.

0: ಆಕಾಶವಾಣಿ ಇಂಫಾಲ್ಗೆ ಮೆಗಾಹರ್ಸ್ ಜಾಮಗೋಂ ದಸಿಂಹದ ಸಂದೊಕ್ಚರಿಬ ಎಫ್ ಎಂ ಸಂಗಾಯ್ ಚೆನ್ನೆಲ್ದಿಗಿನಿ ಅದೊಮ್ನ ಥೊರಂ ತಾಬಿರಿವಿಸಿ ಹೌಚೆಕ್ ಚೆನ್ನೆಲ್ಲಸ್ತ ಮಖಾತಾವ ಥೊರಂ ಸಿಂಗ್ ಲಾಂಥೊಪ್ಪಿನವಿಗಿನ ಭಕ್ತ ನಿಲ್ಸ್ರೀ ಹೈಸ್ನಾಮ್ದ ಖುಸಿನ ಸರಿ
1: ಲೌರೆಂಬಂ ತುರಿಸ್ಪು ಥಾಗಚರಿ

ಇಸೈ ನೋಮಾಯ್ನ ಮಪುಂಗೊಯ್ನ ಲೈಚಲೊಯ್ದುನ ಸೇಮ್ಜರಿಬ ಆಕಾಶವಾಣಿ ಇಂಫಾಲ್ಗೆ ಸಂಗಾಯ್ ಚಾನಲ್ಗೆ ನುಮಿದಾಂಗಿ ಥೊರಂಪಡೆಂಗಸಿದ ಅದೊಮ್ಗಿದಮಕ್ ಪೊಂಫಮಸಿದ ಮುಕ್ ಕುದೊಲ್ ತಮ್ಜರಿ ಒಯ್ನಾಮ್ ಗಿತ್ಗಿ ಗಿಟಾರ್.

ಹಯ್ಯಂಗ್ ಇಂಗಾಗಿ ತರಾನಿ ಥುಯಿನಿ ಪಾನ್ ಬಾ ಸಕಾಪ್ ತಲಿಸಿಂಗ ಮಚಮಾಪನ್ ನಿಫುನಿ ಪಾನ್ ತಾಂಗ್ ಕುನ್ ತರುಕ್ ಥಾ ತರುಕ್ ಇಂಗ್ಲಿಸಿಂಗ ಅನಿ ಕುನ್ ತರುಕ್ ಇರಾಯ್ ನುಮಿಟ್ ಯಾಯ್ಫರಬ ನುಮಿಟ್ ಅಸಿಗಿ ಅಯುಕ್ ಪುಂಗ್ ಮಂಗ ಮಿನಿಟ್ ಕುಂತ್ರ ತರೇಟ್ ಚಟ್ಪ ಮತಮ್ ದಾ ಥಮ್ಜರಿ ಯಕಾಯ್ರೋಲ್ ಯಕಾಯ್ರೋಲ್ ಗಿ ಥೌರಮ್ ದಾ ತಹಂಜಗನಿ ಒಯ್ನಾಮ್ ಸನಾತೋನ್ ಮೈತೈ ದಗಿ ಪೇನಾ ಲಿಟಲ್ ಮೆಲೋಡಿಯಸ್ ಮ್ಯೂಸಿಕಲ್ ಅಸೋಸಿಯೇಷನ್ ದಗಿ ಇಮಾಲಯ ಬಾಕ್ಪು ಖುರುಂಜಬೇಸೈ ರೂಪ್ ರಾಗ ಸಂಗೀತ ಮಂಡಲ್ ಅಮದಿ ಆಲ್ ಮಣಿಪುರ್ ಮ್ಯೂಸಿಕ್ ಅಸೋಸಿಯೇಷನ್ ದಗಿ ತೊಂಗಾನ್ ತೊಂಗಾನ್ ಬಾ ಲೈಶೋಲಿಸೈ ಖುದೋಲ್ ತಮ್ಜಗನಿ ಸೀದ ಹಿದಾಕಿ ಥೌರಮ್ ಪುಂಗ್ ತರುಕ್ ಮಿನಿಟ್ ತರ ತಾಪ ಮತಮ್ ದಾ ತಹಂಜಗನಿ ಲೈಬಾಕ್ ನಿಂಬೈ ಸೈ ಪುಂಗ್ ತರುಕ್ ಮಿನಿಟ್ ತರ ಮಂಗ ಚಟ್ಪ ಮತಮ್ ದಾ ಖುದೋಲ್ ತಮ್ಜಗನಿ ತೊಂಗಾನ್ ತೊಂಗಾನ್ಬ ಮಣಿಪುರಿ ಮಟಮಿ ಸೈ ಪುಂಗ್ ತರುಕ್ ಮಿನಿಟ್ ಕುನ್ ಮಂಗ ಚಟ್ಪ ಮತಮ್ ದಾ ಖುದೋಲ್ ತಮ್ಜರಗ ಪುಂಗ್ ತರುಕ್ ಮಿನಿಟ್ ನಿಫು ತಾಪ ಮತಮ್ ದಾ ರೇಡಿಯೋ ಕ್ಲಾಸ್ ಚಹುಮ್ ನಿಫು ಮಾತೊಯ್ ಸುಬ ತಾಂಕಕ್ ತಹಂಜಗನಿ ತಾಂಕಕ್ ಅಸಿದ ಕ್ಲಾಸ್ ಸೆವೆನ್ ಗಿ ಇಂಗ್ಲಿಷ್ ಗಿ ಲೇಷನ್ ಅಮ ಸಂದೋಕ್ಷಗನಿ ಥರುಮ್ ಅಸಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಎ ಸಮಗ್ರ ಶಿಕ್ಷಾ ಮಣಿಪುರ್ನ ಪುಥೊಪ್ಪನಿ ಪುಂಗ್ ತರೆ ತಾಪ ಮತಮ್ ದಾ ಥಮ್ಜರಿ ಖೊಂಜಲ್ ನಾಚೋಮ್ ಹಯಂಗಿರಾಯ್ ನುಮಿಟ್ ಒಯ್ಬನ ಥಮ್ಜರಿ ಹೆಲೋ ಮಣಿಪುರ್ ಹಕ್ಸೆಲ್ ಲೈವ್ ಆನ್ ಎನ್ ಪ್ರೋಗ್ರಾಮ್ ಅಯ್ಯು ಪುಂಗ್ ತರೆತ್ ಮಿನಿನಿಫು ತಾಪ ಮತಮ್ ದಾ ಥಮ್ಜರಿ ಮಣಿಪುರಿ ಫಿಲ್ಮ್ ಇಸೈ ಪುಂಗ್ ನಿಪಾನ್ ತಾಪ ಮತಮ್ ದಾ ತಹಂಜಗನಿ ನಹಾರೋಲ್ ಗಿ ಖೊಂಜಲ್ ಥರುಮ್ ಅಸಿದ ಅಟೆಂಡೀಸ್ ಅಮದಿ ಪಾರ್ಟಿಸಿಪೆಂಟ್ಸ್ ಆಫ್ ಎ ಎನ್ ಒ ಐ ಆರ್ಟ್ ಎಕ್ಸಿಬಿಷನ್ 2026 ಗಿ ಮಿಯೋಯ್ಸಿಂಗ ಉನದುನ ವಾರಿ ಸಾಬ ಪುಂಗ್ ನಿಪಾನ್ ಮಿನಿಟ್ ನಿಫು ನಿಥೊಯ್ ಚಟ್ಪ ಮತಮ್ ದಾ ಗುಡ್ ಮಾರ್ನಿಂಗ್ ಮಣಿಪುರ್ ಗಿ ಥೌರಮ್ ಲಾಂಥೋಕ್ಚರಗ ಪುಂಗ್ ಮಾಪಲ್ ಮಖಾಯ್ ತಾಪ ಮತಮ್ ದಾ ಫಿಲ್ಮ್ ಅಮ ನಟ್ರಗ ಸೈಸಕ್ಪಿ ನಟ್ರಗ ಸೈಸಕ್ಪ ಅಮಗಿ ಖೊಂಜಲ್ ದಾ ತೊಂಗಾನ್ ತೊಂಗಾನ್ ಬೇ ಸೈಸಿಂಗ್ ಖುದೋಲ್ ತಮ್ಜಗನಿ ಗೀತ್ ಗಿ ಥೌರಮ್ ಪುಂಗ್ ತರ ಮಿನಿಟ್ ಅನಿ ಚಟ್ಪ ಮತಮ್ ದಾ ಖುದೋಲ್ ತಮ್ಜರಗ ರೇಡಿಯೋ ಡ್ರಾಮಾ ಗಿ ತಾಂಕಕಮ ಪುಂಗ್ ತರ ಮಿನಿಟ್ ಕುಂಟ್ರ ನಿಥೊಯ್ ಚಟ್ಪ ಮತಮ್ ದಾ ಸಂದೋಕ್ಚಗನಿ ಫಿಲ್ಮ್ ಇಸೈ ಪುಂಗ್ ತರಾಮಥೊಯ್ ಮಿನಿಟ್ ಕುಂಟ್ರ ನಿಥೊಯ್ ಚಟ್ಪ ಮತಮ್ ದಾ ತಹಂಜಗನಿ ಗುಡ್ ಆಫ್ಟರ್ನೂನ್ ಲೇಡೀಸ್ ಗಿ ಥೌರಮ್ ದಾ ಲೈವ್ ಆನ್ ಎನ್ ಪ್ರೋಗ್ರಾಮ್ ಥಮ್ಜರಿ ನುಂಗ್ಥಿಲ್ ಪುಂಗ್ ತರಾನಿಥೊಯ್ ಮಿನಿಟ್ ತರ ಪುಂಗ್ ಅಮ ಮಿನಿಟ್ ತರ ತಾಪ ಮತಮ್ ದಾ ಗೀತ್ ಮಾಲಾ ಗಿ ಥೌರಮ್ ಸಂದೋಕ್ತುನ ತಹಂಜಗನಿ ಪುಂಗ್ ಅಮ ಮಿನಿಟ್ ನಿಫು ತಾಪ ಮತಮ್ ದಾ ಅರಿಬ ಮಣಿಪುರಿ ಫಿಲ್ಮ್ ಅಮದಿ ಮತಮ್ ಇಸೈ ಖುದೋಲ್ ತಮ್ಜಗನಿ ಮಟಾಂಗ್ ಅಸಿದ ಮಸಿ ಅಮದಿ ಹಯಿಂಗ್ ಫಾವುದ ಚಥಜರಕದ ಥೌರಮ್ ಸಿಂಗ್ ಸಂಲಗ್ನ ಇಂಗ್ ಸಿಂಗ್ ಜಬಲೊಯ್ಜರಿ

0: ಆಕಾಶವಾಣಿ ಇಂಫಾಲ್ ಗೆ ಸಂಗಾಯ್ ಚಾನೆಲ್ ದ ಅದೊಬ್ಬ ಮುಖನ ತರಾಮ್ ನೋಕ್ ಚೌರಿ ಹೌಸಿಕ್ ತಾಬಿ ರಸ್ಸಿ ಮಟಮ್ ಗೆ ವಾಫಂ ದ ನರೇಂದ್ರ ಮೋದಿ ಗೆ ಚಹಿ ತರಾನಿ ಥೋಯ್ ಅಯಿಬ ಅಹೋಂ ಸಾಂಬಂ ಮೂವಿ ಸೀನಿಯರ್ ಜರ್ನಲಿಸ್ಟ್
1: ನರೇಂದ್ರ ಮೋದಿನ ಲೈಬಾಕ್ ಅಸಿಗೆ ಪ್ರೈಮ್ ಮಿನಿಸ್ಟರ್ ಒಯ್ರಪ್ಪ ಸಹಿ ತರಾನಿತೋಯ್ ಮಪುಂ ಫಾಕ್ರೆ ಸಹಿ ಅಸಿಗೆ ಜೂನ್ ತರಾದ ಆಫೀಸ್ ಪಾಯ್ಬ ನುಮಿತ್ ಲಿಸಿಂಗ್ ಮರಿ ಚಹುಂ ಮರ್ಫುದ್ರ ಮಾಪನ್ ಸೂದುನ ಲೈಬಾಕ್ ಅಸಿಗೆ ಅಹಾನ್ಬ ಪ್ರೈಮ್ ಮಿನಿಸ್ಟರ್ ಪಂಡಿತ್ ಜವಾಹರಲಾಲ್ ನೆಹರುದಗಿ ಹೇನ ಮತಂ ಸಾಂಗ್ನ ಪ್ರೈಮ್ ಮಿನಿಸ್ಟರ್ ಒಯ್ಬ ಮಿಸಕ್ ಹಾಯ್ಬದುಸು ಒಯ್ರೆ ಕುಂಜಾ ಲಿಸಿಂಗ್ ಅನಿ ತರಾ ಮರಿಗಿ ಮೇ ಕುಂತರುಕ್ತ ಮಹಾಕ್ಪು ಇಂಡಿಯಾಗಿ ಪ್ರೈಮ್ ಮಿನಿಸ್ಟರ್ ಒಯ್ನ ವಾಸಕ್ ಲೌಕಿಬನಿ ಮಹಾಂಗ್ನ ಸಹಿ ತರಾನಿತೋಯ್ ಪ್ರೈಮ್ ಮಿನಿಸ್ಟರ್ ಒಯ್ನ ಥಬಕ್ ಪಾಯ್ಬ ಅಸಿದ ಅಸಾನ್ಬ ಮಿಯೆಂಗ್ ಅಮಗ ಲೋಯ್ನ ಹಿರಂ ಕಯಾದ ಅಹೋಂಬ ಪುರಪ್ಪ ಗಮ್ಲೆ ಹಾಯ್ನ ಮಹಾಕ್ಪು ಸೌಗಟ್ಪಸಿಂಗ್ನ ಹಾಯ್ರಿ ಅದುಬು ಮಹಾಕ್ಪು ಯನಿಂಗ್ದಬಸಿಂಗ್ನದಿ ಮಹಾಕಿ ಸಹಿ ತರಾನಿತೋಯ್ಗಿ ಮತಂ ಅಸಿದ ಲೈಬಾಕ್ ಅಸಿಗಿ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸಿಂಗ್ ಮಪಾಂಗಲ್ ಸೋಂದರೆ ಅಂಬದಿ ಥಬಕ್ ಫಂಗ್ದಬಗಿ ಚಾಂಗ್ಸು ವಾಂಖಲ್ಲಗ್ಲೆ ಹಾಯ್ರಿ ಲೈಂಗಾಕ್ ಅಸಿನ ಪೊಂಗ್ದೋಕಿಬ ಮತುಂಗಿನ ಹೌಕಿಬ ಸಹಿ ತರಾನಿತೋಯ್ ಅಸಿದ ಅಖನ್ನಬ ಹಿರಂ ಮಂಗಾಗಿ ಮಖಾದ ತೊಗಾನ್ ತೊಗಾನ್ಬ ಥೌರಾಂಗ್ ಕುನಿಥೋಯ್ದ ಮಾಯ್ ಪಾಕ್ನ ಪಾಂಗ್ಥೋಕ್ಲೆ ಮಪುಂಗ್ ಒಯ್ನ ಲಾಯ್ರಬ ಲೌಮಿ ನುಪಿ ಅಮದಿ ನಹಾಸಿಂಗ್ ಶಕ್ತಿ ಪಿಬ ಸೆಂಗತ್ ಸಾಗಪ್ಪದ ಹೇನ ಮಿಯಂಗ್ ಚಂಗ್ಬ ನ್ಯಾಷನಲ್ ಸೆಕ್ಯುರಿಟಿ ಅಮದಿ ಹೆರಿಟೇಜ್ ಗಾಕ್ ಸೇನ್ಬನಿ ಸಹಿ ತರಾನಿಥೋಯ್ ಅಸಿದ ಡಿಜಿಟಲ್ ಇಕಾನಮಿ ಫೈನಾನ್ಸಿಯಲ್ ಇನ್ಕ್ಲೂಷನ್ ಹೆಲ್ತ್ ಕೇರ್ ಹೌಸಿಂಗ್ ಇಕಾನಮಿಕ್ ರಿಫಾರ್ಮ್ ನ್ಯಾಷನಲ್ ಇಂಟಿಗ್ರೇಷನ್ ಇನ್ಫ್ರಾಸ್ಟ್ರಕ್ಚರ್ ವಿಮೆನ್ಸ್ ರೈಟ್ ಸೋಷಿಯಲ್ ಜಸ್ಟಿಸ್ ಫುಡ್ ಸೆಕ್ಯುರಿಟಿ ಕಲ್ಚರ್ ಅಮದಿ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ಲಾಕ್ಸಿನ್ಬ ಗಮ್ಲೆ ಮಸಿಗಿ ಮತಕ್ತ ಸ್ಟಾರ್ಟ್ ಅಪ್ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಟ್ರಿಪಲ್ ತಲಾಕ್ ಥಿಂಗ್ನಬ ಲೋ ಪಾಸ್ ತೋಕಿಬ ಜನ್ ಧನ್ ಆಧಾರ್ ಮೊಬೈಲ್ ಲಿಂಕ್ ತೌಬ ಸ್ವಾಸ್ ಭಾರತ್ ಮಿಷನ್ಸು ಪೈಖಟ್ಲೆ ಖ್ವಾಯ್ದಗಿ ಸಿಂಗ್ಥಾನಿಂಗಾಯ್ ಒಯ್ಬದಿ ಡಿಜಿಟಲ್ ಪೇಮೆಂಟ್ ಹಾಯ್ನ ಖಂಗ್ನರಿಬ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ UPI ಪೇಮೆಂಟ್ನಿ ಕುಂಜಾ ಲಿಸಿಂಗ್ ಅನಿ ತರಾತರಕ್ಕೆ ಏಪ್ರಿಲ್ 16ದ ಹೌದೋಕಿಬ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಅಸಿ ಗಸಿದಿ ಲೈಬಾಕ್ ಅಸಿಗಿ ಚೋಯ್ನ ಯೋನ್ಬ ಕೈಥೇಲ್ದ ಖ್ವಾಯ್ದಗಿ ಚೌಬ ಥೌದಾಂಗ್ ಲೌರೆ ಥಾ ಅಮದ ಚೌರಾಂಗ್ನ ಲುಪಾ ಕ್ರೋ ಲಿಸಿಂಗ್ ಅಮಗಿ ಚಾಂಗ್ ಯೌನ ಡಿಜಿಟಲ್ ಪೇಮೆಂಟ್ ತೌಬ ಗಮ್ಲೆ ಥೌರಾಂಗ್ ಅಸಿ ಫ್ರಾನ್ಸ್ ಸಿಂಗಾಪುರ್ UAE ಮಾರಿಷಿಯಸ್ ಭೂಟಾನ್ ನೇಪಾಳ ಶ್ರೀಲಂಕಾ ಅಮಸುಂಗ್ ಕಾಟರ್ದಸು ಚಟ್ನಬ ಹೌಕ್ರೆ ಕುಂಜಾ ಲಿಸಿಂಗ್ ಅನಿ ತರಾತರಕ್ತ ಹೌದೋಕಿಬ ಸ್ಟಾರ್ಟ್ ಅಪ್ ಇಕೋಸಿಸ್ಟಮ್ನ ಸಹಿ ತರಾಗಿ ಮತ್ತುಂಗ್ದ ಲೈಬಾಕ್ ಅಸಿ ಮಾಲೇಮ್ಗಿ ಖ್ವಾಯ್ದಗಿ ಚೌಬ ಇಕೋಸಿಸ್ಟಮ್ ಸೆಂಗಟ್ಪ ಗಮ್ಲೆ ಹೌಸಿಕ್ತಿ ಲೈಬಾಕ್ ಅಸಿದ ಫಿನ್ಟೆಕ್ ಇ ಕಮರ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಮಸುಂಗ್ ದೀಪ್ ಟೆಕ್ನಾಲಜಿ ಯೌನ ಸಖಂಗ್ಲಬ ಸ್ಟಾರ್ಟ್ ಅಪ್ ಲಾಕ್ ಅನಿ ಲಿಸಿಂಗ್ ಕುಲುಂದೋಯ್ ಹೇನ ಲೈರೆ ಮೇಕ್ ಇನ್ ಇಂಡಿಯಾ ಹೌದೋಕ್ತುನ ಲಂದಂಸಿದ ಸಿನ್ನಬ ಪೊಲಂ ಕಯ ಲಂದಂಸಿದ ಪುಥೋಕ್ಸದುನ ಸೆಂಥೋಕ್ ಮರಾಂಗ್ ಕಾಯ್ನ ಲೆಹೆನ್ಬ ಗಮ್ನಬ ಹೋನರಿ COVID-19ಗಿ ಮತಂದ ಮಸಿಗಿ ಕಾಣಬಸು ಫಂಕಿ ಮುಸ್ಲಿಂ ನುಪಿಸಿಂಗ್ಬು ಗಾಕ್ ಸೆನಬ ದ ಮುಸ್ಲಿಂ ವಿಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಫ್ ಮ್ಯಾರಿಯಸ್ ಏಕ್ ಲಿಸಿಂಗ್ ಅನಿ ತರಾಮಾಪನ್ ಪಾಸ್ ತೋಕಿ ಲೈಬಾಕ್ ಅಸಿಗೆ ಅಹಾನ್ಬ ಬುಲೆಟ್ ಟ್ರೇನ್ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್ ಕಾರಿಡೋರ್ ಸೇಮ್ಕಿ ಹೈವೇ ಎಕ್ಸ್ಪ್ರೆಸ್ ವೇ ರೈಲ್ವೆ ಏರ್ಪೋರ್ಟ್ ಸಿಂಗ್ ಸೆಂಗಟ್ಪ ಮೆಟ್ರೋ ನೆಟ್ವರ್ಕ್ ಸಿಂಗ್ ಪಕ್ಥೋಕ್ ಚೌಕ್ಥೋಕ್ಅನ್ಬ ಖುಂಗಂಗಿ ಲಂಬಿ ಸೆಂಗಟ್ಪ ಅಮದಿ ಮನುಂಗ್ ಹುಂಜಿನ್ಮ ಮಫಂದ ಎಲೆಕ್ಟ್ರಿಕ್ ಫಂಗನ್ಬ ಯೌನ ಕುಂಜಾ ಲಿಸಿಂಗ್ ಅನಿ ಕುಂತರಿಕೆ ಆಗಸ್ಟ್ ಫಾವುದ ಲುಪಾ ಕ್ರೋರ್ ಲಾಕ್ ಅಮ್ಮ ದಸ್ಮಿಕ್ ಅಮಗಿ ಪ್ರಾಜೆಕ್ಟ್ಗೆ ಸರುಕ್ ಖರ ಸಂಗಾಗದೌರಿ ಕುಂಜಾ ಲಿಸಿಂಗ್ ಅನಿ ಕುನ್ಮಂಗಾಗಿ ಆಗಸ್ಟ್ 13ದ ಪ್ರಧಾನ ಮಂತ್ರಿ ವಿಕ್ಸಿತ್ ಭಾರತ್ ರೋಜ್ಗಾರ್ ಯೋಜನಾ ಹೌದೋಕ್ತುನ ಲೈಬಾಕ್ ಅಸಿಗೆ ತೊಗಾನ್ ತೊಗಾನ್ಬ ಮಫಂಸಿಂಗ್ದ ಅನ್ನೋಬ ಥಬಕ್ ಲಾಕ್ ಹುಂಬುದ್ರ ಸೇಮ್ಲೆ ಹಾಕಿ ಅಹಾನ್ಬ ಒಯ್ನ ಪ್ರೈವೇಟ್ ಸೆಕ್ಟರ್ದ ಥಬಕ್ ತೌಬಸಿಂಗ್ದ ತೆಂಗ್ಬಾಂಗ್ ಒಯ್ನ ಲುಪಾ ಲಿಸಿಂಗ್ ತರಾಮಂಗ ಪೀಗನಿ ಹಾಯ್ನ ಲೌಕ್ಥೋಕಿಬಗಿ ಮತ್ತುಂಗಿನ ಸಹಿ ಅಸಿಗೆ ಜೂನ್ 13ದ ಇನ್ಸೆಂಟಿವ್ ಒಯ್ನ ಲುಪಾ ಕ್ರೋರ್ ಲಿಸಿಂಗ್ ಅನಿ ಚಮರಿ ಟ್ರಾನ್ಸ್ಫರ್ ತೌಕ್ರೆ ಮಣಿಪುರಸು ಗವರ್ನರ್ ಅಮದಿ ಚೀಫ್ ಮಿನಿಸ್ಟರ್ ಯಾವ ಥರಂ ಅಮದ ಟ್ರಾನ್ಸ್ಫರ್ ತೌಕ್ರೆ ಸ್ವಾಸ್ ಭಾರತ್ ಮಿಷನ್ಗೆ ಮಖಾದ ಅಮಾಂಗ್ಸಂಗ್ ಕ್ರೋರ್ 13 ಸಾಧುನ ಲಮ್ಹಾಂಗ್ದ ಖೋಂಗ್ ಹಮ್ಜಿನ್ಬ ಹಂತಹಲ್ಲೆ PM ಅವಾಸ್ ಯೋಜನಾಗಿ ಮಖಾದ ಯುಂ ಲೈಜದಬಸಿಂಗಿ ಯುಂ ಕ್ರೋರ್ 4 ಸಾಕ್ರೆ ಜಲ್ ಜೀವನ್ ಮಿಷನ್ಗೆ ಮಖಾದ ಖುಂಗಂಗಿ ಯುಂಥೋಂಗ್ ಕ್ರೋರ್ 13.5 ತೋತಿ ಇಸಿಂಗ್ ಫಂಗಲ್ಲೆ ಜನ್ ಧನ್ ಯೋಜನಾಗಿ ಮಖಾದ ನುಪಿ ಕ್ರೋರ್ 38 ಹೆನ್ಬ ಯೌನ ಅಕೌಂಟ್ ಕ್ರೋರ್ 59 ಹೆನ್ ಹಾಂಗ್ದೋಕ್ತುನ ನುಪಿ ಕ್ರೋರ್ 9 ಲಾಕ್ಗೆ ಮಪು ಒಯ್ಬ ಗಮ್ಕ್ರೆ ಮಿಪುಂ ಕುದಿಂಗ್ ಹಕ್ಸಾಂಗ್ ಫನ ನಾದ ಏಕ್ತನ ಲೈನಬ ಪಾಂದಂದ ಆಯುಷ್ಮಾನ್ ಭಾರತ್ ಹೌದೋಕ್ತುನ ಮಿಯೋಯ್ ಕ್ರೋರ್ ಹುಂಬುದ್ರ ಹೆನ್ಬಗಿ ಹೆಲ್ತ್ ಇನ್ಸುರೆನ್ಸ್ಗೆ ಕುದೋಂಗ್ಸಾಬ ಲೈಹಲ್ಲೆ ಮಿಯೋಯ್ ಕ್ರೋರ್ ಹುಂಪು ಹೆಂಬನ ಲೇಮ್ನ ಲಯಂಬಗಿ ಕುದೋಂಗ್ಸಾಬ ಫಂಕ್ರೆ ಇಕೋನಾಮಿಕ್ ರಿಫಾರ್ಮ್ಗೆ ಸರುಕ್ ಅಮ ಒಯ್ನ ಒನ್ ನೇಷನ್ ಒನ್ ಟ್ಯಾಕ್ಸ್ ಹಾಯ್ಬಸಿದ ಕುಂಜಾ ಲಿಸಿಂಗ್ ಅನಿ ತರಾತರೆತ್ತ ಗುಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ GST ಹೌದೋಕ್ರೆ ನುಪಿಸಿಂಗಿ ಹಕ್ ಫಂಗನಬ ಕಾನ್ಸ್ಟಿಟ್ಯೂಷನ್ ಸೆಮ್ದೋಕ್ತುನ ವಿಮೆನ್ಸ್ ರಿಸರ್ವೇಷನ್ ಬಿಲ್ ಪಾಸ್ ತೌಕ್ರೆ ಅಮರೋಮ್ದ ಮೈಕೈ ಕೆಯಾದಗಿ ಕುಂಜಾ ಲಿಸಿಂಗ್ ಅನಿ 13ದಗಿ ಅನ್ನೋಬ ಸರ್ಕಾರ ಲಾಗ್ಲಬ ಮತ್ತುಂಗ್ದಸು ಥಬಕ್ ಫಂಗ್ದಬಗಿ ಚಾಂಗ್ದಿ ಕುಂಜಾ ಲಿಸಿಂಗ್ ಅನಿ 16ದಸು ಸಾದ 5.1ದಗಿ 5.2ದ ಅದುಮಕ್ ಲೈರಿ ಹರಿ ನುಪಿಸಿಂಗ್ನ ಥಬಕ್ ತೌಬಗಿ ಚಾಂಗ್ ಸಾದ 54-55 ಫಾವುದಮಕ್ ಒಯ್ರಿ amadi demonetization na black money phagatpagi mahutta apikpa lalon itik tawba singda chauna saithing piki hari masigi mathakta haujik democratic institution sing mapangal sontare hari civil society gi mapham academic freedom amadi parliamentary deliberation hantharakle haiba wapham su phongdok narakli kumjali singani tara marida world press freedom index asi samani phu suba thakta kumtharakle PM Garib Kalyan Anna Yojana PMGKAY Paikatunasu Global Hunger Index ta thak hantarakli haina maral siba yauri
0: Tabire matamgi wafam da Narendra Modi gi chahitara ni thoi aiba ahong sambam mobi senior journalist Akaswani Imphal Kendrada NDA Sarkarna Sasan Pairakpa Chahitara Nitoi Surak Pagamari Lainana Akaswani Imphal Gi E Pau Kangbuna Tankak Naina Sandokliba Khana Nainabagi Thaurumgi Sarukam Oina Hauzik Tabirasi Thaurumasida PM Divine Haibahiramda Rajya Gi Planning Department Ki Director Dr. R.K. Radesanaga Akaswani Imphal Gi E Pau Kangbugi Dex Editor Okram Umadiniga Unaduna Wariwatai Saba
2: Laibak Amagi Razya Kudingmak Kanglup Kudingmak Lam Kudingmak Da Thong Manana Chaukhatpa Purak Laba Matamda Laibak Adu Mapung Phana Chaukhatle Haibayai Malem Gi Oina Khwaidagi Missing Yamba Laibak Ama Oiriba Amasung Lam Gi Pak Chaubadana Tarit Suba Mapamda Lairiba Bharat Asi Tongan Tonganba Lol Dharma Natchatnabi Amadi Kanglup Kayana Kundami Nariba Ganatantra Chatpa Khwaidagi Chauba Laibakni Laibak Asibu Chaukhatpa Laibak Amani Haibada Laibak Asigi Razya Kudingmakki Kanglup Kudingmak Bunna Chaukhatminaba Tangai Phadabani Haibasi Masana Tarba Wapamni Haukiba Chahi Tarani Thoi Asida Pradhan Mantri Narendra Modi na Luchingba Laingak Asina Awang Nongpok Razya Singh Chaukhat Hannaba Ahenba Midyeng Thamduna Lakli Lamdam Asi Chaukhat Hannaba Gidamak Thaurang Kaya Paikhatuna Laibak Asibu Chaukhat Hannabada Awang Nongpok Razya Singh Tangai Padana Chaukhat Hannaba Changi Haiduna Khongzel Yangna Changsi Lakli Awang Nongpok Razya Singhbu Laibak Asigi Asta Lakshmini Haina Mingthol Piri Asta Lakshmi Haibagi Wahanthok Asi Ekhoina Yengjaba Matamda Lengi Lairembi Nepal Sikkim Yauraga Awang Nongpok Ki Raja Nepal Asibu Bharat Ki Lengi Lairembi Asta Lakshmi Ni Hairi Hairiba Awang Nongpok Lamdam Asibu Chaukhat Hannaba Sarkarna Paikhatliba Thaurang Singhi Manungda Prime Minister's Development Initiative for Northeast Region PM Divine Asisu Amani Hiram Asigi Matangda Wari Sananaba Akaswani Imphal Gi Studio Da Rajya Sarkar Gi Planning Department Ki Director Dr. R.K. Radeshana Devi Lengsinduna Leire Ahanbada Madam Butaram Da Okcheri
3: Thakat Sir
2: Madam Ngasigi Wari Sanagadoriba Asigi Wahawdo Oina Ahanbada Khangzening Basi Prime Minister's Development Initiative for Northeast Region PM Divine PM Divine Hairi Basi Karino Masigi Purpose Objective Mapung Oiba PM Divine Hairi Basi Gi Pandam Si Karino Hairi Basi Hana Khara Thambiyo
3: Phani Hai Sige Prime Minister's Development Initiative for Northeast Region Samna Hairbada PM Divine Haibai Scheme Se 2022-23 ge Union Budget ta laukthukhiba Bharat Sarkar na mapung phana funding tauba Central Sector Scheme mamani Scheme ase ge pandamdi PM gati shakti ge wakhalonda yumpham moiraga Northeast States singda infrastructure chengatpa ge fund pibani Masigi Manung Saliva Tabak Shingdi, Nordiski Miyangi, Mathuk Tava Shingi Matungina, Social Development Project Sing the Matang Pangba, Naha Iribama Shung Nupi Shingi Damakta Tabak Tauna Bakutung Java Shing Shankatpa, Amashung Tongan Donganba, Lam Shing the Lariba, Awar Pashing, Menkatfani. Iski Masi Union Cabinet na October Gi Tarik Taranitoi, Inkshok, Lishing Aniga, Kunitoida, Apunba Senpam, Lupa Kror, Lishing Taruka, Satruki, Ayaba, PB Kiba. Aduga iskimasi ingsok lisinganiga kunitoi lisinganiga kulumdoi dagi hauraga ingsok lisinganiga kumanga lisinganiga kuntaru phauba sathagani iskimasi ki makhada lupa kror yangkhai dagi lupa kror changa phaubagi manung dalaiba maruaina health sector power water supply gi projection istega mena senthang phangnabagi ministry donor da thabayai matang asida ayakna panjaning ba wafamdi aikhoina ministry of donor gida kanaba phangliba sigi mathakta scheme of nec amasung nesis o3 ꯑꯣꯇꯔꯤ ꯍꯥꯏꯕꯗꯤ ꯑꯗꯔ ꯗꯦꯟ ꯔꯣꯗ ꯏꯟꯐ꯭ꯔꯥꯏꯁꯇ꯭ꯔꯛꯆꯔ ꯍꯥꯏꯖꯕꯅꯤ ꯍꯥꯏꯋꯦ ꯁ꯭ꯀꯤꯝꯁꯤꯡ ꯑꯁꯤꯗꯅ ꯂꯨꯄꯥ ꯀꯔꯣꯔ 50 ꯃꯈꯥꯗ ꯂꯩꯕ ꯄ꯭ꯔꯣꯖꯦꯛꯁꯤꯡꯒꯤꯅꯤ ꯑꯗꯨꯒ ꯂꯨꯄꯥ ꯀꯔꯣꯔ 50 ꯃꯊꯛꯇ ꯂꯩꯕ ꯄ꯭ꯔꯣꯖꯦꯛ ꯈꯨꯗꯤꯡꯃꯛ ꯄꯤ ꯑꯦꯝ ꯗꯤꯚꯥꯏꯟ ꯁ꯭ꯀꯤꯝꯗ ꯁꯦꯟꯊꯪ ꯂꯧꯊꯕ ꯌꯥꯏ ꯄꯤ ꯑꯦꯝ ꯗꯤꯚꯥꯏꯟꯅ ꯀꯣꯟꯁꯤꯜꯂꯤꯕ ꯁꯦꯛꯇꯔ ꯈꯔ ꯄꯟꯖꯕ ꯇꯥꯔꯒꯗꯤ ꯑꯦꯒ꯭ꯔꯤꯀꯜꯆꯔ ꯑꯦꯟ ꯗ ꯑꯦꯂꯥꯏꯠ ꯁꯦꯛꯇꯔ ꯍꯥꯌꯔ ꯏꯗꯨꯀꯦꯁꯟ ꯇꯔꯁꯔꯤ ꯍꯦꯜꯊ ꯀꯤꯌꯔ ꯁ꯭ꯄꯣꯔꯠꯁ ꯋꯥꯇꯔ ꯁꯄ꯭ꯂꯥꯏ ꯑꯗꯨꯒ ꯄꯋꯥꯔꯅꯆꯤꯡꯕꯅꯤ
2: ꯌꯥꯝꯅ ꯅꯨꯡꯉꯥꯏꯖꯩ ꯁ꯭ꯀꯤꯝ ꯑꯁꯤꯗ ꯄ꯭ꯔꯣꯖꯦꯛ ꯑꯁꯨꯛꯀꯤ ꯃꯇꯤꯛ ꯑꯌꯥꯝꯕ ꯃꯔꯨꯑꯣꯏꯕꯁꯤꯡ ꯀꯣꯟꯁꯤꯜꯂꯤ ꯍꯥꯏꯅ ꯇꯥꯛꯄꯤꯕꯅꯤ ꯑꯗꯨꯒ ꯃꯦꯗꯥꯝ ꯃꯊꯪꯗ ꯅꯣꯔꯠ ꯏꯁ ꯏꯁꯇꯦꯠꯁꯤꯡꯁꯤ ꯑꯩꯈꯣꯏ ꯏꯟꯗꯤꯌꯥꯒꯤ ꯑꯁꯇ ꯂꯛꯁꯃꯤꯅꯤ ꯍꯥꯏꯅ ꯄ꯭ꯔꯥꯏꯝ ꯃꯤꯅꯤꯁꯇꯔ ꯅꯔꯦꯟꯗ꯭ꯔ ꯃꯣꯗꯤꯅꯁꯨ ꯍꯥꯏꯕꯤꯔꯤ ꯁꯤꯒꯤ ꯑꯁꯇ ꯂꯛꯁꯃꯤ ꯍꯥꯏꯕꯁꯤꯒꯤ ꯋꯥꯍꯟꯊꯣꯛꯁꯦ ꯑꯗꯨꯒ ꯄꯤ ꯑꯦꯝ ꯗꯤꯚꯥꯏꯟꯁꯤꯒ ꯑꯁꯇ ꯂꯛꯁꯃꯤꯒ ꯑꯅꯤꯁꯤꯒꯤ ꯃꯔꯤꯁꯦ ꯀꯃꯥꯏꯅ ꯌꯦꯡꯕ ꯌꯥꯏ ꯍꯥꯏꯕꯁꯤ ꯈꯤꯇꯪ ꯊꯝꯕꯤꯔꯝꯃꯣ
3: ꯍꯣꯏ ꯊꯝꯖꯒꯦ ꯑꯅꯤ ꯑꯩꯈꯣꯏ ꯏꯟꯗꯤꯌꯥꯒꯤ ꯃꯅꯨꯡꯗ ꯅꯣꯔꯠ ꯏꯁꯀꯤ ꯔꯥꯏꯖ꯭ꯌ ꯅꯤꯄꯥꯟ ꯍꯥꯏꯕꯗꯤ ꯑꯔꯨꯅꯥꯆꯜ ꯄ꯭ꯔꯗꯦꯁ ꯑꯁꯥꯝ ꯃꯅꯤꯄꯨꯔ ꯃꯦꯘꯥꯂꯌꯥ ꯃꯤꯖꯣꯔꯥꯝ ꯅꯥꯒꯥꯂꯦꯟ ꯁꯤꯛꯀꯤꯝ ꯑꯃꯁꯨꯡ ꯇ꯭ꯔꯤꯄꯨꯔꯥ ꯑꯁꯤ ꯚꯥꯔꯠꯀꯤ ꯇꯨꯡꯒꯤ ꯒ꯭ꯔꯣꯠ ꯄꯣꯇꯦꯟꯁꯤꯌꯦꯜ ꯑꯁꯤ ꯌꯦꯡꯂꯒ ꯑꯣꯅꯔꯦꯕꯜ ꯄ꯭ꯔꯥꯏꯝ ꯃꯤꯅꯤꯁꯇꯔ ꯁ꯭ꯔꯤ ꯃꯣꯗꯤꯖꯤꯅ ꯅꯣꯔꯠ ꯏꯁ ꯑꯁꯦ ꯚꯥꯔꯠ ꯆꯥꯎꯈꯠꯍꯟꯅꯕꯒꯤ ꯑꯁ꯭ꯇꯂꯛꯁꯃꯤ ꯍꯥꯏꯅ ꯁꯛꯈꯪꯅꯕꯤꯕꯅꯤ ꯑꯃꯔꯣꯝꯗ ꯍꯥꯏꯔꯕꯗ ꯃꯁꯤ ꯑꯩꯈꯣꯏꯒꯤ ꯑꯋꯥꯡ ꯅꯣꯡꯄꯣꯛ ꯊꯪꯕ ꯔꯥꯏꯖ꯭ꯌ ꯑꯁꯤꯒꯤ ꯂꯩꯖꯔꯤꯕ ꯇꯣꯞ ꯇꯣꯞꯄ ꯆꯠꯅꯕꯤ ꯅꯥꯠ ꯑꯃꯁꯨꯡ ꯁꯦꯟꯃꯤꯠꯂꯣꯟꯒꯤ ꯊꯧꯅꯥ ꯑꯗꯨ ꯁꯛꯈꯪꯕꯤꯕꯅꯤ ꯍꯥꯏꯅ ꯂꯧꯕ ꯌꯥꯏ ꯑꯁꯂꯛꯁꯃꯤꯒꯤ ꯋꯥꯈꯜꯂꯣꯟ ꯑꯃꯁꯨꯡ ꯄꯤ ꯑꯦꯝ ꯗꯤꯚꯥꯏꯟ ꯑꯁꯤ ꯚꯥꯔꯠꯀꯤ ꯑꯦꯛ ꯏꯁ ꯄꯣꯂꯤꯁꯤꯒꯤ ꯁꯔꯨꯛ ꯑꯃꯅꯤ ꯍꯥꯏꯅ ꯂꯧꯕ ꯌꯥꯏ ꯃꯁꯤꯒꯤ ꯈꯨꯠꯊꯥꯡꯗ ꯅꯣꯔꯠ ꯏꯁ ꯑꯁꯦ ꯕꯤꯛꯁꯤꯠ ꯚꯥꯔꯠ ꯁꯦꯝꯒꯠꯄꯒꯤ ꯑꯆꯦꯠꯄ ꯄꯤꯂꯔ ꯑꯃꯅꯤ ꯍꯥꯏꯅ ꯂꯧꯕ ꯌꯥꯏ ꯃꯁꯤꯒꯤ ꯈꯨꯠꯊꯥꯡꯗ ꯑꯦꯒ꯭ꯔꯤꯀꯜꯆꯔ ꯍꯦꯜꯊ ꯁꯥꯏꯟꯁ ꯑꯦꯟ ꯇꯦꯛꯅꯣꯂꯣꯖꯤ ꯏꯁꯄꯣꯔꯠꯁ ꯋꯥꯇꯔ ꯁꯄ꯭ꯂꯥꯏ ꯇꯨꯔꯤꯖꯝꯁꯤꯡꯗ ꯂꯩꯕ ꯄꯣꯇꯦꯟꯁꯤꯌꯦꯜꯁꯤꯡꯕꯨ ꯁꯤꯖꯤꯟꯅꯔꯒ ꯚꯥꯔꯠꯄꯨ ꯆꯥꯎꯈꯠꯄ ꯊꯥꯛꯇ ꯄꯨꯈꯠꯇꯨꯅ ꯕꯤꯛꯁꯤꯠ ꯚꯥꯔꯠ 2047ꯒꯤ ꯃꯈꯥꯗ ꯄꯥꯏꯈꯠꯄ ꯏꯁꯀꯤꯝ ꯑꯃꯅꯤ
2: ꯃꯊꯪꯗ ꯑꯃꯨꯛ ꯂꯥꯛꯆꯔꯕꯗ ꯃꯦꯗꯥꯝ ꯄꯤ ꯑꯦꯝ ꯗꯤꯚꯥꯏꯟꯒꯤ ꯃꯈꯥꯗ ꯄꯥꯏꯈꯠꯂꯤꯕ ꯄ꯭ꯔꯣꯖꯦꯛꯁꯤꯡ ꯃꯦꯗꯥꯝꯅ ꯈꯔꯗꯤ ꯄꯟꯕꯤꯈ꯭ꯔꯦ ꯃꯈꯥ ꯇꯥꯅ ꯈꯔꯒ ꯀꯨꯞꯅ ꯄ꯭ꯔꯣꯖꯦꯛꯁꯤꯡꯒꯤ ꯃꯇꯥꯡꯗ ꯊꯝꯕꯤꯌꯨ ꯑꯗꯨꯒ ꯄ꯭ꯔꯣꯖꯦꯛꯁꯤꯡ ꯑꯁꯤꯅ ꯀꯣꯟꯁꯤꯜꯂꯤꯕ ꯁꯦꯛꯇꯔꯁꯤꯡꯗꯨꯒꯤ ꯃꯔꯝꯗ ꯈꯔꯒ ꯀꯨꯞꯅ ꯑꯃꯨꯛꯀ ꯊꯝꯕꯤꯌꯨ
3: ꯄꯤ ꯑꯦꯝ ꯗꯤꯚꯥꯏꯟ ꯄ꯭ꯔꯣꯖꯦꯛꯀꯤ ꯃꯇꯥꯡꯗ ꯃꯤꯅꯤꯁꯇ꯭ꯔꯤ ꯑꯣꯐ ꯗꯣꯅꯔꯗꯒꯤ ꯐꯪꯕ ꯔꯤꯄꯣꯔꯠꯇ ꯑꯩꯈꯣꯏꯒꯤ ꯑꯋꯥꯡ ꯅꯣꯡꯄꯣꯛ ꯚꯥꯔꯠꯀꯤ ꯂꯝꯗꯝꯁꯤꯗ ꯑꯄꯨꯟꯕ ꯄ꯭ꯔꯣꯖꯦꯛ 54 ꯊꯕꯛ ꯑꯣꯏꯅ ꯆꯠꯊꯔꯤ ꯑꯁꯤꯒꯤ ꯑꯄꯨꯟꯕ ꯁꯦꯟꯐꯝꯅ ꯂꯨꯄꯥ ꯀꯣꯇꯤ 6,694,000 ꯑꯣꯏ ꯄ꯭ꯔꯣꯖꯦꯛ ꯑꯁꯤꯒꯤ ꯁꯦꯛꯇꯔꯁꯤꯡ ꯑꯁꯤ ꯍꯛꯁꯦꯜ ꯇꯨꯔꯤꯖꯝ ꯑꯃꯁꯨꯡ ꯀꯜꯆꯔ ꯏꯟꯐ꯭ꯔꯥꯏꯁꯇ꯭ꯔꯛꯆꯔ ꯂꯝꯕꯤ ꯊꯣꯡ ꯏꯗꯨꯀꯦꯁꯟ ꯑꯃꯁꯨꯡ ꯂꯧꯎ ꯁꯤꯡꯎꯕꯒꯤꯁꯤꯡꯗꯅꯤ ꯃꯁꯤꯒꯤ ꯃꯅꯨꯡꯗ ꯍꯛꯁꯦꯜꯒꯤ ꯂꯝꯗ ꯈ꯭ꯋꯥꯏꯗꯒꯤ ꯌꯥꯝꯂꯕ ꯄ꯭ꯔꯣꯖꯦꯛꯁꯤꯡ ꯆꯠꯊꯔꯤ ꯃꯁꯤꯗ ꯃꯦꯗꯤꯀꯦꯜ ꯀꯣꯂꯦꯖ ꯀꯦꯟꯁꯔ ꯏꯟꯁꯇꯤꯇ꯭ꯌꯨꯠ ꯑꯃꯁꯨꯡ ꯏꯁꯄꯦꯁꯤꯌꯦꯂꯤꯇꯤ ꯍꯣꯁꯄꯤꯇꯥꯜꯁꯤꯡ ꯁꯥꯒꯠꯄꯒꯤ ꯊꯕꯛꯁꯨ ꯌꯥꯎꯔꯤ ꯇꯨꯔꯤꯖꯝ ꯑꯃꯁꯨꯡ ꯀꯜꯆꯔꯒꯤ ꯂꯝꯗ ꯏꯁꯀꯥꯏ ꯋꯥꯛꯁ ꯑꯃꯁꯨꯡ ꯔꯣꯞꯋꯦ ꯁꯥꯒꯠꯄꯒꯤ ꯃꯊꯛꯇ ꯅꯥꯠꯀꯤ ꯑꯣꯏꯕ ꯁꯦꯟꯇꯔ ꯂꯤꯡꯈꯠꯂꯤ ꯏꯟꯐ꯭ꯔꯥꯏꯁꯇ꯭ꯔꯛꯆꯔ ꯁꯥꯒꯠꯄꯒꯤ ꯊꯕꯛꯇ ꯑꯥꯏ.ꯇꯤ. ꯄꯥꯛ ꯑꯃꯁꯨꯡ ꯀꯟꯚꯦꯟꯁꯟ ꯁꯦꯟꯇꯔꯁꯤꯡ ꯁꯥꯒꯠꯄꯗ ꯃꯔꯨꯑꯣꯏꯅ ꯃꯤꯠꯌꯦꯡ ꯆꯪꯂꯤ ꯂꯝꯕꯤ ꯊꯣꯡꯒꯤ ꯊꯕꯛꯁꯤꯡꯗ ꯂꯝꯗꯝꯁꯤꯒꯤ ꯑꯦꯛꯁꯦꯁꯤꯕꯤꯂꯤꯇꯤ ꯍꯦꯟꯒꯠꯅꯕ ꯑꯥꯏꯖꯣꯜ ꯕꯥꯏꯄꯥꯁ ꯁꯥꯒꯠꯂꯤ ꯏꯗꯨꯀꯦꯁꯟꯒꯤ ꯂꯝꯗꯅ ꯌꯨꯅꯤꯚꯔꯁꯤꯇꯤ ꯑꯃꯁꯨꯡ ꯄꯣꯂꯤꯇꯦꯛꯅꯤꯛꯀꯤ ꯏꯟꯐ꯭ꯔꯥꯏꯁꯇ꯭ꯔꯛꯆꯔꯁꯤꯡ ꯐꯒꯠꯅꯕ ꯊꯕꯛ ꯆꯠꯊꯔꯤ ꯄꯋꯥꯔ ꯖꯦꯅꯦꯔꯦꯁꯟꯒꯤ ꯂꯝꯗꯅ ꯁꯕ ꯏꯁꯇꯦꯁꯟ ꯑꯃꯁꯨꯡ ꯁꯣꯂꯔ ꯃꯥꯏꯀ꯭ꯔꯣ ꯒ꯭ꯔꯤꯗꯀꯤ ꯊꯕꯛ ꯆꯠꯊꯔꯤ ꯑꯌꯥꯝꯕ ꯄ꯭ꯔꯣꯖꯦꯛꯁꯤꯡ ꯑꯁꯤ ꯍꯧꯖꯤꯛ ꯆꯠꯊꯔꯤ ꯑꯃꯁꯨꯡ ꯃꯁꯤꯒꯤ ꯊꯕꯛ ꯑꯁꯤꯅ ꯂꯝꯗꯝ ꯑꯁꯤꯗ ꯆꯥꯎꯈꯠ ꯊꯧꯔꯥꯡꯗ ꯆꯥꯎꯅ ꯇꯦꯡꯕꯥꯡꯒꯅꯤ
2: ꯍꯥꯏꯔꯤꯕ ꯍꯧꯖꯤꯛꯀꯤ ꯄꯤ ꯑꯦꯝ ꯗꯤꯚꯥꯏꯟꯒꯤ ꯃꯈꯥꯗ ꯄꯥꯏꯈꯠꯂꯤꯕ ꯄ꯭ꯔꯣꯖꯦꯛꯁꯤꯡꯁꯤꯅ ꯅꯣꯔꯠ ꯏꯁꯀꯤ ꯏꯀꯣꯅꯣꯃꯤ ꯑꯗꯨꯒ ꯔꯤꯖꯟꯁꯤꯒꯤ ꯅꯍꯥꯁꯤꯡꯁꯤꯗ ꯏꯝꯄ꯭ꯂꯣꯏꯃꯦꯟꯠ ꯖꯦꯅꯦꯔꯦꯠ ꯇꯧꯕ ꯃꯣꯏꯗ ꯊꯕꯛ ꯄꯤꯕꯒꯤ ꯃꯇꯥꯡꯁꯤꯗ ꯀꯌꯥꯝ ꯌꯥꯝꯅ ꯀꯥꯟꯅꯕ ꯄꯤꯕꯒꯦ ꯃꯁꯤꯅ ꯀꯌꯥꯝ ꯌꯥꯝꯅ ꯏꯀꯣꯅꯣꯃꯤ ꯑꯗꯨꯒ ꯌꯨꯠꯀꯤ ꯏꯝꯄ꯭ꯂꯣꯏꯃꯦꯟꯠ ꯖꯦꯅꯦꯔꯦꯁꯟꯗ ꯑꯍꯣꯡꯕ ꯀꯌꯥꯝ ꯄꯨꯔꯛꯀꯅꯤ ꯄꯨꯔꯛꯀꯗꯒꯦ ꯍꯥꯏꯕꯁꯦ ꯁꯤꯗ ꯑꯃꯨꯛ ꯈꯔ ꯊꯝꯕꯤꯌꯨ ꯃꯦꯗꯥꯝ
3: ꯍꯣꯏ ꯍꯧꯖꯤꯛ ꯄꯟꯕꯤꯔꯤꯕ ꯏꯝꯄ꯭ꯂꯣꯏꯃꯦꯟꯠꯒꯤ ꯃꯇꯥꯡꯁꯤꯗꯁꯨ ꯍꯥꯏꯖꯒꯦ ꯑꯩꯈꯣꯏꯒꯤ ꯄꯤ ꯑꯦꯝ ꯗꯤꯚꯥꯏꯟ ꯏꯁꯀꯤꯝ ꯑꯁꯤꯅ ꯑꯩꯈꯣꯏꯒꯤ ꯑꯋꯥꯡ ꯅꯣꯡꯄꯣꯛꯀꯤ ꯂꯝꯗꯝꯒꯤ ꯏꯀꯣꯅꯣꯃꯤ ꯐꯒꯠꯍꯟꯅꯕ ꯑꯃꯁꯨꯡ ꯅꯍꯥꯁꯤꯡꯒꯤ ꯏꯝꯄ꯭ꯂꯣꯏꯃꯦꯟꯠ ꯖꯦꯅꯦꯔꯦꯠ ꯇꯧꯕꯗ ꯆꯥꯎꯅ ꯃꯇꯦꯡ ꯄꯥꯡꯒꯅꯤ ꯍꯥꯏꯅ ꯈꯜꯂꯤ ꯏꯁꯀꯤꯝ ꯑꯁꯤꯒꯤ ꯀꯥꯟꯅꯕꯁꯤꯡ ꯁꯝꯂꯞꯅ ꯄꯟꯖꯔꯕꯗ ꯏꯁꯀꯤꯝ ꯑꯁꯤꯒꯤ ꯃꯈꯥꯗ ꯏꯟꯐꯣꯔꯃꯦꯁꯟ ꯇꯦꯛꯅꯣꯂꯣꯖꯤ ꯄꯥꯛ ꯑꯃꯁꯨꯡ ꯏꯟꯇꯔꯅꯦꯁꯅꯦꯜ ꯀꯟꯚꯦꯟꯁꯟ ꯁꯦꯟꯇꯔꯒꯨꯝꯕ ꯑꯆꯧꯕ ꯏꯟꯐ꯭ꯔꯥꯏꯁꯇ꯭ꯔꯛꯆꯔ ꯀꯌꯥ ꯁꯥꯒꯠꯂꯛꯄꯁꯤꯅ ꯃꯔꯝ ꯑꯣꯏꯔꯒ ꯂꯝꯗꯝ ꯑꯁꯤꯒꯤ ꯅꯍꯥꯁꯤꯡꯗ ꯏꯟꯖꯤꯅꯤꯌꯔꯤꯡ ꯑꯃꯁꯨꯡ ꯃꯦꯅꯦꯖꯃꯦꯟꯒꯤ ꯍꯤꯔꯝꯁꯤꯡꯗ ꯏꯝꯄ꯭ꯂꯣꯏꯃꯦꯟꯠ ꯖꯦꯅꯦꯔꯦꯁꯟꯒꯤ ꯈꯨꯗꯣꯡꯆꯥꯕ ꯀꯌꯥ ꯄꯤꯒꯅꯤ ꯍꯥꯏꯕꯒꯤ ꯊꯥꯖꯕ ꯂꯩ ꯁꯝꯅ ꯍꯥꯏꯔꯕꯗ ꯄꯤ ꯑꯦꯝ ꯗꯤꯚꯥꯏꯟ ꯑꯁꯦ ꯅꯍꯥꯁꯤꯡꯒꯤ ꯑꯃꯁꯨꯡ ꯅꯣꯔꯠ ꯏꯁ ꯏꯀꯣꯅꯣꯃꯤꯛ ꯗꯦꯚꯂꯞꯃꯦꯟꯠ ꯐꯒꯠꯅꯕꯒꯤ ꯏꯟꯁꯇ꯭ꯔꯨꯃꯦꯟꯠ ꯑꯃꯅꯤ ꯍꯥꯏꯅ ꯂꯧꯕ ꯌꯥꯏ
2: ꯑꯗꯨꯒ ꯃꯦꯗꯥꯝ ꯃꯅꯤꯄꯨꯔꯗ ꯑꯃꯨꯛ ꯂꯥꯛꯆꯔꯒ ꯍꯧꯖꯤꯛ ꯏꯁꯇꯦꯠꯁꯤꯗ ꯄꯤ ꯑꯦꯝ ꯗꯤꯚꯥꯏꯟꯒꯤ ꯃꯈꯥꯗ ꯄꯥꯏꯈꯠꯂꯤꯕ ꯄ꯭ꯔꯣꯖꯦꯛꯁꯤꯡ ꯁ꯭ꯀꯤꯝꯁꯤꯡꯒꯤ ꯃꯇꯥꯡꯗ ꯈꯔ ꯊꯝꯕꯤꯌꯨ ꯀꯔꯝꯅ ꯆꯠꯊꯔꯤꯕꯒꯦ ꯍꯥꯏꯕ ꯄ꯭ꯔꯣꯖꯦꯛꯁꯤꯡꯗꯨꯒꯤ ꯄ꯭ꯔꯣꯒ꯭ꯔꯦꯁ ꯃꯇꯥꯡꯗ ꯈꯔ ꯊꯝꯕꯤꯌꯨ
3: ꯍꯣꯏ, ꯃꯅꯤꯄꯨꯔꯒꯤ ꯑꯣꯏꯅ ꯄꯟꯖꯔꯕꯗ ꯑꯩꯈꯣꯏꯒꯤ ꯄꯤ ꯑꯦꯝ ꯗꯤ ꯋꯥꯏ ꯏꯁꯀꯤꯝꯒꯤ ꯃꯈꯥꯗ ꯄꯨꯟꯅ ꯄ꯭ꯔꯣꯖꯦꯛ ꯇꯔꯦꯠ ꯍꯧꯖꯤꯛ ꯍꯧꯖꯤꯛ ꯆꯠꯊꯖꯔꯤ. ꯃꯁꯤꯒꯤ ꯃꯅꯨꯡꯗ ꯏꯝꯐꯥꯜ ꯋꯦꯁ, ꯏꯝꯐꯥꯜ ꯏꯁ, ꯆꯥꯟꯗꯦꯜ, ꯁꯦꯅꯥꯄꯇꯤ, ꯖꯤꯔꯤꯕꯥꯝ, ꯇꯃꯦꯡꯂꯣꯡ ꯑꯃꯁꯨꯡ ꯎꯈ꯭ꯔꯨꯜ ꯗꯤꯁꯇ꯭ꯔꯤꯛꯁꯤꯡꯗ ꯇꯣꯉꯥꯟ ꯇꯣꯉꯥꯟꯕ ꯂꯝꯁꯤꯡꯗ ꯆꯥꯎꯈꯠ ꯊꯧꯔꯥꯡꯒꯤ ꯊꯕꯛꯁꯤꯡ ꯄꯥꯏꯈꯠꯂꯤ. ꯏꯗꯨꯀꯦꯁꯟꯒꯤ ꯂꯝꯗꯅ ꯑꯩꯈꯣꯏꯅ ꯃꯅꯤꯄꯨꯔ ꯇꯦꯛꯅꯤꯀꯦꯜ ꯌꯨꯅꯤꯚꯔꯁꯤꯇꯤ ꯑꯃꯁꯨꯡ ꯙꯅꯃꯟꯖꯨꯔꯤ ꯌꯨꯅꯤꯚꯔꯁꯤꯇꯤꯒꯨꯝꯕ ꯃꯀꯣꯛ ꯊꯣꯡꯕ ꯏꯗꯨꯀꯦꯁꯟꯒꯤ ꯏꯟꯁꯇꯤꯇ꯭ꯌꯨꯁꯟꯁꯤꯡꯒꯤ ꯏꯟꯐ꯭ꯔꯥꯏꯁꯇ꯭ꯔꯛꯆꯔ ꯐꯒꯠꯍꯟꯅꯕ ꯊꯕꯛ ꯆꯠꯊꯔꯤ. ꯏꯝꯐꯥꯜ ꯏꯁꯇꯅ ꯃꯅꯤꯄꯨꯔ ꯌꯨꯅꯤꯚꯔꯁꯤꯇꯤ ꯑꯣꯐ ꯀꯜꯆꯔꯒꯤ ꯏꯟꯐ꯭ꯔꯥꯏꯁꯇ꯭ꯔꯛꯆꯔ ꯁꯥꯒꯠꯄꯒꯤ ꯊꯕꯛꯁꯨ ꯌꯥꯎꯔꯤ. ꯍꯦꯜꯠꯀꯤ ꯂꯝꯗꯅ ꯑꯃꯨꯛ ꯂꯝꯗꯝ ꯑꯁꯤꯒꯤ ꯍꯦꯜꯠꯀꯤ ꯐꯤꯕꯝ ꯐꯒꯠꯍꯟꯅꯕ ꯂꯝꯐꯦꯜ ꯄꯥꯠꯇ ꯑꯩꯈꯣꯏꯒꯤ 60 ꯕꯦꯗꯦꯗ ꯏꯁꯇꯦꯠ ꯃꯦꯟꯇꯦꯜ ꯍꯣꯁꯄꯤꯇꯥꯜ ꯁꯥꯒꯠꯄꯒꯤ ꯊꯕꯛ ꯆꯠꯊꯔꯤ. ꯑꯁꯤꯒꯤ ꯃꯊꯛꯇ ꯆꯥꯟꯗꯦꯜ, ꯁꯦꯅꯥꯄꯇꯤ, ꯖꯤꯔꯤꯕꯥꯝ, ꯇꯃꯦꯡꯂꯣꯡ ꯑꯃꯁꯨꯡ ꯎꯈ꯭ꯔꯨꯜ ꯗꯤꯁꯇ꯭ꯔꯤꯛꯁꯤꯡꯗ ꯂꯥꯏꯅꯥ ꯂꯥꯏꯌꯣꯡ ꯊꯤꯡꯅꯕ ꯁꯨꯄꯔ ꯏꯁꯄꯦꯁꯤꯌꯦꯂꯤꯇꯤ ꯍꯦꯜꯠ ꯀꯤꯌꯔꯒꯤ ꯏꯟꯐ꯭ꯔꯥꯏꯁꯇ꯭ꯔꯛꯆꯔ ꯑꯃꯁꯨꯡ ꯏꯀ꯭ꯋꯤꯞꯃꯦꯟꯁꯤꯡ ꯐꯪꯍꯟꯅꯕ ꯊꯕꯛ ꯄꯥꯏꯈꯠꯂꯤ. ꯏꯟꯐ꯭ꯔꯥꯏꯁꯇ꯭ꯔꯛꯆꯔꯒꯤ ꯂꯝꯗ ꯇꯨꯔꯤꯖꯝ ꯌꯥꯎꯔꯒ ꯏꯝꯐꯥꯜ ꯏꯁꯇ ꯃꯅꯤꯄꯨꯔ ꯏꯟꯇꯔꯅꯦꯁꯅꯦꯜ ꯀꯟꯚꯦꯟꯁꯟ ꯁꯦꯟꯇꯔ ꯁꯥꯒꯠꯄꯒꯤ ꯊꯕꯛ ꯆꯠꯊꯔꯤ. ꯑꯁꯤꯒꯤ ꯃꯊꯛꯇ ꯏꯝꯐꯥꯜ ꯋꯦꯁꯀꯤ ꯃꯟꯇ꯭ꯔꯤ ꯄꯨꯈ꯭ꯔꯤꯗ ꯏꯟꯐꯣꯔꯃꯦꯁꯟ ꯇꯦꯛꯅꯣꯂꯣꯖꯤ ꯏꯁꯄꯤꯁꯦꯜ ꯏꯀꯣꯅꯣꯃꯤꯛ ꯖꯣꯟ, ꯁꯝꯅ ꯍꯥꯏꯔꯕꯗ ITSEZ ꯄ꯭ꯔꯣꯁꯦꯁꯤꯡ ꯖꯣꯟꯒꯤ ꯏꯟꯐ꯭ꯔꯥꯏꯁꯇ꯭ꯔꯛꯆꯔ ꯁꯦꯝꯒꯠꯂꯤ. ꯃꯅꯤꯄꯨꯔꯒꯤ ꯄ꯭ꯔꯣꯖꯦꯛꯁꯤꯡ ꯑꯁꯤꯒꯤ ꯑꯄꯨꯟꯕ ꯄꯥꯟꯗꯝꯗꯤ ꯂꯝꯗꯝ ꯑꯁꯤꯒꯤ ꯍꯦꯜꯊ, ꯏꯗꯨꯀꯦꯁꯟ, ꯀꯜꯆꯔ ꯑꯃꯁꯨꯡ ꯇꯦꯛꯅꯣꯂꯣꯖꯤꯀꯦꯜ ꯏꯟꯐ꯭ꯔꯥꯏꯁꯇ꯭ꯔꯛꯆꯔ ꯐꯒꯠꯍꯟꯅꯕ, ꯂꯣꯏꯅꯅ ꯃꯤꯌꯥꯝꯒꯤ ꯍꯛꯁꯦꯜ ꯑꯃꯁꯨꯡ ꯄꯨꯟꯁꯤ ꯃꯍꯤꯡ ꯐꯒꯠꯍꯟꯅꯕꯅꯤ.
2: ꯑꯗꯨꯒ ꯃꯦꯗꯥꯝ, ꯍꯥꯏꯔꯤꯕ ꯍꯧꯖꯤꯛ ꯄꯟꯕꯤꯈ꯭ꯔꯤꯕ ꯃꯅꯤꯄꯨꯔꯒꯤ ꯂꯩꯔꯤꯕ ꯄ꯭ꯔꯣꯖꯦꯛꯁꯤꯡꯁꯦ ꯍꯧꯖꯤꯛ ꯐꯥꯎꯕꯗ ꯀꯌꯥꯝ ꯌꯥꯝꯅ ꯈꯨꯃꯥꯡ ꯆꯥꯎꯁꯤꯜꯂꯦ, ꯑꯗꯨꯒ ꯀꯔꯝꯕ ꯁꯦꯛꯇꯔꯁꯤꯡꯅ ꯁꯣꯠꯊꯅ ꯂꯩꯔꯤꯕꯒꯦ, ꯑꯗꯨꯒ ꯀꯔꯝꯕ ꯁꯦꯛꯇꯔꯗꯅ ꯑꯍꯦꯟꯕ ꯃꯤꯠꯌꯦꯡ ꯊꯝꯕꯒꯦ ꯍꯥꯏꯕꯗꯣ ꯄ꯭ꯔꯣꯖꯦꯛꯁꯤꯡꯁꯤꯒꯤ ꯑꯣꯏꯕ ꯗꯤꯇꯦꯜ ꯑꯣꯏꯕ ꯄ꯭ꯔꯣꯒ꯭ꯔꯦꯁ ꯈꯔ ꯊꯝꯕꯤꯌꯨ.
3: ꯍꯣꯏ, ꯃꯔꯤꯛ ꯆꯨꯝꯅ ꯑꯩꯈꯣꯏꯅ ꯄꯥꯏꯈꯠꯆꯔꯤꯕ ꯄ꯭ꯔꯣꯖꯦꯛꯁꯤꯡꯒꯤ ꯃꯇꯥꯡꯗ ꯄꯟꯖꯔꯕꯗ, ꯄꯤ ꯑꯦꯝ ꯗꯤ ꯋꯥꯏ ꯏꯁꯀꯤꯝꯒꯤ ꯃꯈꯥꯗ ꯄꯥꯏꯈꯠꯂꯤꯕ ꯄ꯭ꯔꯣꯖꯦꯛꯁꯤꯡꯒꯤ ꯄ꯭ꯔꯣꯒ꯭ꯔꯦꯁ ꯑꯁꯤ ꯇꯣꯉꯥꯟ ꯇꯣꯉꯥꯟꯕ ꯊꯥꯛꯇ ꯂꯩꯔꯤ. ꯃꯅꯤꯄꯨꯔ ꯌꯨꯅꯤꯚꯔꯁꯤꯇꯤ ꯑꯣꯐ ꯀꯜꯆꯔ ꯁꯥꯒꯠꯄ ꯑꯁꯤ ꯑꯩꯈꯣꯏꯅ 86% ꯄ꯭ꯔꯣꯒ꯭ꯔꯦꯁ ꯂꯣꯏꯅꯅ ꯈ꯭ꯋꯥꯏꯗꯒꯤ ꯃꯥꯡꯖꯤꯟ ꯊꯥꯔꯤ. ꯃꯁꯤꯒꯤ ꯃꯇꯨꯡꯗ ꯃꯅꯤꯄꯨꯔ ꯇꯦꯛꯅꯤꯀꯦꯜ ꯌꯨꯅꯤꯚꯔꯁꯤꯇꯤꯒꯤ ꯏꯟꯐ꯭ꯔꯥꯁ꯭ꯇ꯭ꯔꯛꯆꯔ ꯑꯁꯤ 85% ꯂꯣꯏꯖꯔꯦ. ꯃꯊꯪꯗ ꯙꯅꯃꯟꯖꯨꯔꯤ ꯌꯨꯅꯤꯚꯔꯁꯤꯇꯤꯒꯤ ꯏꯟꯐ꯭ꯔꯥꯁ꯭ꯇ꯭ꯔꯛꯆꯔ ꯐꯒꯠꯍꯟꯅꯕ ꯄ꯭ꯔꯣꯖꯦꯛ ꯑꯁꯤ 80% ꯑꯃꯁꯨꯡ ꯃꯅꯤꯄꯨꯔ ITSEZ-ꯅ 67% ꯍꯧꯖꯤꯛ ꯄ꯭ꯔꯣꯒ꯭ꯔꯦꯁ ꯂꯩꯔꯤ. ꯏꯁꯇꯦꯠ ꯃꯦꯟꯇꯦꯜ ꯍꯣꯁꯄꯤꯇꯥꯜꯒꯤ ꯄ꯭ꯔꯣꯒ꯭ꯔꯦꯁꯅ ꯆꯥꯎꯔꯥꯛꯅ 55% ꯑꯣꯏꯔꯤ. ꯑꯇꯣꯞꯄ ꯄ꯭ꯔꯣꯖꯦꯛꯁꯤꯡꯒꯤ ꯃꯅꯨꯡꯗ ꯁꯨꯄꯔ ꯏꯁꯄꯦꯁꯤꯌꯦꯂꯤꯇꯤ ꯍꯦꯜꯠ ꯀꯤꯌꯔ ꯄ꯭ꯔꯣꯖꯦꯛ, ꯆꯥꯟꯗꯦꯜ, ꯁꯦꯅꯥꯄꯇꯤ, ꯖꯤꯔꯤꯕꯥꯝ, ꯇꯃꯦꯡꯂꯣꯡ ꯑꯃꯁꯨꯡ ꯎꯈ꯭ꯔꯨꯜ ꯗꯤꯁꯇ꯭ꯔꯤꯛꯁꯤꯡꯗ ꯄ꯭ꯔꯣꯒ꯭ꯔꯦꯁ ꯑꯁꯤ ꯆꯥꯎꯔꯥꯛꯅ 30%ꯅꯤ. ꯃꯅꯤꯄꯨꯔ ꯀꯟꯚꯦꯟꯁꯟ ꯁꯦꯟꯇꯔꯒꯤꯅ ꯑꯩꯈꯣꯏ ꯍꯧꯖꯤꯛ ꯊꯕꯛ ꯄꯥꯏꯈꯠꯅꯕ ꯀꯟꯅ ꯍꯣꯠꯅꯖꯔꯤ. ꯑꯄꯨꯟꯕ ꯑꯣꯏꯅ ꯂꯧꯔꯕꯗ ꯄ꯭ꯔꯣꯖꯦꯛꯁꯤꯡ ꯑꯁꯤꯒꯤ ꯐꯤꯖꯤꯀꯦꯜ ꯄ꯭ꯔꯣꯒ꯭ꯔꯦꯁ ꯑꯁꯦ ꯈꯨꯃꯥꯡ ꯆꯥꯎꯁꯤꯜꯂꯤ ꯑꯃꯁꯨꯡ ꯃꯔꯤ ꯂꯩꯅꯕ ꯗꯤꯄꯥꯔꯠꯃꯦꯟꯠꯁꯤꯡꯅ ꯃꯁꯤꯒꯤ ꯊꯕꯛ ꯑꯁꯤ ꯈꯣꯡꯖꯦꯟ ꯌꯥꯡꯁꯤꯟꯅꯕ ꯀꯟꯅ ꯍꯣꯠꯅꯔꯤ. ꯌꯥꯝꯅ ꯃꯔꯨꯑꯣꯏꯕ ꯃꯔꯝꯅ ꯃꯅꯤꯄꯨꯔꯒꯤ ꯄꯤ ꯑꯦꯝ ꯗꯤ ꯋꯥꯏ ꯄ꯭ꯔꯣꯖꯦꯛꯁꯦ ꯄꯨꯝꯅꯃꯛ ꯄ꯭ꯔꯥꯏꯝ ꯃꯤꯅꯤꯁꯇꯔ ꯑꯣꯐꯤꯁ ꯑꯃꯁꯨꯡ ꯗꯣꯅꯔ ꯃꯤꯅꯤꯁꯇ꯭ꯔꯤꯅ ꯀꯨꯞꯅ ꯃꯣꯅꯤꯇꯔ ꯇꯧꯔꯤꯕ ꯄ꯭ꯔꯣꯖꯦꯛꯁꯤꯡꯅꯤ. ꯏꯁꯇꯦꯠꯀꯤꯅ ꯑꯣꯅꯔꯦꯕꯜ ꯆꯤꯐ ꯃꯤꯅꯤꯁꯇꯔ, ꯆꯤꯐ ꯁꯦꯀ꯭ꯔꯦꯇꯔꯤ, ꯑꯗꯒꯤ ꯑꯦꯗꯃꯤꯅꯤꯁꯇ꯭ꯔꯦꯇꯤꯚ ꯗꯤꯄꯥꯔꯠꯃꯦꯟꯒꯤ ꯀꯥꯡꯕꯨꯁꯤꯡ ꯈꯣꯏ ꯄꯨꯟꯅ ꯃꯣꯅꯤꯇꯔ ꯇꯧꯔꯤ. ꯏꯟꯐ꯭ꯔꯥꯁ꯭ꯇ꯭ꯔꯛꯆꯔ ꯆꯥꯎꯈꯠꯄ ꯋꯥꯠꯂꯤꯕ ꯂꯝꯗꯝ ꯑꯃ ꯑꯣꯏꯕꯅ ꯍꯧꯖꯤꯛꯀꯤ ꯑꯣꯏꯅ ꯏꯗꯨꯀꯦꯁꯟ, ꯍꯦꯜꯠ, ꯀꯜꯆꯔ ꯑꯃꯗꯤ ꯑꯦꯝꯄ꯭ꯂꯣꯏꯃꯦꯟ ꯑꯣꯄꯣꯔꯆꯨꯅꯤꯇꯤꯁ ꯀ꯭ꯔꯤꯌꯦꯠ ꯇꯧꯅꯕ ꯁꯦꯛꯇꯔꯁꯤꯡ ꯑꯁꯤꯗ ꯍꯦꯟꯅ ꯃꯤꯠꯌꯦꯡ ꯆꯪꯂꯤ.
2: ꯑꯗꯨꯒ ꯃꯦꯗꯥꯝ, ꯍꯧꯈꯤꯕ ꯆꯍꯤ ꯑꯅꯤ ꯑꯍꯨꯝꯂꯣꯝꯁꯤꯗ ꯃꯅꯤꯄꯨꯔꯗ ꯂꯩꯔꯤꯕ ꯇꯪꯗꯨ ꯂꯩꯇꯥꯗꯕꯁꯤꯅ ꯑꯩꯈꯣꯏꯒꯤ ꯁ꯭ꯀꯤꯝꯁꯤꯒꯤ ꯃꯈꯥꯗ ꯄꯥꯏꯈꯠꯂꯤꯕ ꯄ꯭ꯔꯣꯖꯦꯛꯁꯤꯡꯗ ꯑꯌꯦꯠꯄ ꯄꯤ ꯍꯥꯏꯅ ꯈꯟꯕꯤꯕ꯭ꯔꯥ? ꯑꯗꯨꯒ ꯁ꯭ꯀꯤꯝꯁꯤꯡ ꯑꯁꯤ ꯃꯅꯤꯄꯨꯔꯗ ꯃꯄꯨꯡ ꯐꯥꯅ ꯏꯝꯄ꯭ꯂꯤꯃꯦꯟ ꯇꯧꯕꯗ ꯀꯔꯤ ꯀꯔꯤ ꯈꯨꯗꯣꯡꯆꯥꯗꯕ ꯍꯥꯏꯔꯤꯕ ꯄ꯭ꯔꯣꯖꯦꯛꯇꯨꯒꯤ ꯇꯥꯔꯒꯦꯠ ꯄꯣꯏꯟꯠ ꯌꯧꯕ ꯉꯝꯗꯕꯒꯤ ꯃꯔꯨꯑꯣꯏꯕ ꯃꯔꯝꯁꯦ ꯀꯔꯤꯅꯤ ꯍꯥꯏꯅ ꯊꯝꯕꯤꯒꯅꯤ?
3: ꯑꯩꯈꯣꯏꯒꯤ ꯍꯧꯈꯤꯕ ꯆꯍꯤ ꯑꯍꯨꯝ ꯑꯁꯤꯗ ꯑꯩꯈꯣꯏ ꯃꯅꯤꯄꯨꯔꯗ ꯊꯦꯡꯅꯔꯤꯕ ꯇꯪꯗꯨ ꯂꯩꯇꯥꯗꯕ ꯑꯁꯤꯅ ꯔꯥꯏꯖ ꯑꯁꯤꯒꯤ ꯆꯥꯎꯈꯠ ꯊꯧꯔꯥꯡꯒꯤ ꯃꯇꯥꯡꯗ ꯑꯀꯥꯏꯕ ꯈꯔꯃꯈꯩꯗꯤ ꯊꯦꯡꯅꯈꯤ. ꯑꯗꯨꯕꯨ ꯏꯟꯐ꯭ꯔꯥꯁ꯭ꯇ꯭ꯔꯛꯆꯔ ꯁꯦꯝꯒꯠꯄꯗ ꯑꯆꯧꯕ ꯈꯨꯗꯣꯡꯆꯥꯗꯕꯁꯤꯡ ꯍꯥꯏꯕꯗꯤ ꯕꯟ ꯕ꯭ꯂꯣꯀꯦꯠꯅ ꯃꯔꯝ ꯑꯣꯏꯔꯒ ꯀꯟꯁꯇ꯭ꯔꯛꯁꯟ ꯃꯦꯇꯔꯤꯌꯦꯜ ꯄꯨꯊꯣꯛ ꯄꯨꯁꯤꯟꯗ ꯊꯦꯡꯅꯔꯤꯕ ꯈꯨꯗꯣꯡꯆꯥꯗꯕ, ꯃꯦꯇꯔꯤꯌꯦꯜ ꯐꯪꯗꯕꯅ ꯃꯔꯝ ꯑꯣꯏꯔꯒ ꯑꯩꯈꯣꯏꯒꯤ ꯄ꯭ꯔꯣꯒ꯭ꯔꯦꯁꯇ ꯈꯔꯃꯈꯩꯗꯤ ꯑꯄꯟꯕ ꯊꯣꯛꯍꯟꯈꯤ. ꯑꯗꯨꯒꯨꯝꯕ ꯈꯔ ꯂꯩꯔꯒꯁꯨ ꯍꯥꯏꯔꯤꯕ ꯑꯩꯈꯣꯏꯒꯤ ꯄꯤ ꯑꯦꯝ ꯗꯤ ꯋꯥꯏꯒꯤ ꯏꯁꯀꯤꯝꯁꯤꯒꯤꯗꯤ ꯄ꯭ꯔꯣꯒ꯭ꯔꯦꯁꯇ ꯑꯗꯨꯛ ꯌꯥꯝꯅ ꯑꯩꯈꯣꯏꯒꯤ ꯇꯞꯊꯕ ꯂꯩꯈꯤꯗꯦ ꯍꯥꯏꯅ ꯍꯥꯏꯕꯗ ꯍꯥꯏꯃꯟꯕ ꯊꯣꯛꯇꯦ ꯈꯟꯖꯩ ꯁꯝꯅ ꯍꯥꯏꯔꯕꯗ ꯑꯩꯈꯣꯏꯒꯤ ꯄ꯭ꯔꯣꯒ꯭ꯔꯦꯁꯁꯦ ꯇꯪꯗꯨ ꯂꯩꯇꯥꯕꯗꯕꯅ ꯃꯔꯝ ꯑꯣꯏꯔꯒ ꯑꯩꯈꯣꯏ ꯊꯦꯡꯊꯈꯤꯕꯁꯤ 3-2 months꯭ꯀꯨꯝꯕꯗꯅꯤ ꯌꯥꯝꯃꯕꯗ ꯊꯥ ꯑꯍꯨꯝꯗꯒꯤ ꯃꯔꯤ ꯐꯥꯎꯒꯤ ꯑꯗꯨꯒꯤ ꯆꯥꯡ ꯑꯣꯏꯅ ꯑꯩꯈꯣꯏꯅ ꯀꯨꯞꯅ ꯃꯣꯅꯤꯇꯔ ꯇꯧꯕꯗ ꯑꯗꯨꯃꯥꯏꯅ ꯑꯣꯕꯖꯥꯔꯕ ꯇꯧꯖꯩ ꯑꯗꯨꯅ ꯍꯧꯖꯤꯛ ꯑꯩꯈꯣꯏꯒꯤ ꯀꯟꯁꯔꯟ ꯑꯣꯊꯣꯔꯤꯇꯤꯁꯤꯡꯅ ꯃꯇꯝ ꯆꯥꯅ ꯂꯣꯏꯁꯤꯟꯅꯕꯒꯤꯗꯃꯛꯇ ꯑꯩꯈꯣꯏꯒꯤ ꯇꯣꯉꯥꯟ ꯇꯣꯉꯥꯟꯕ ꯊꯥꯛꯇ ꯑꯋꯥꯡꯕ ꯊꯥꯛꯇ ꯑꯩꯈꯣꯏꯅ ꯁꯦꯗꯨꯜꯗ ꯂꯣꯏꯁꯤꯟꯅꯕꯒꯤꯗꯃꯛꯇ ꯌꯥꯝꯅ ꯀꯟꯅ ꯍꯣꯠꯅꯖꯔꯤ
2: ꯌꯥꯝꯅ ꯅꯨꯡꯉꯥꯏꯖꯩ ꯂꯩꯔꯤꯕ ꯁ꯭ꯇꯦꯠꯁꯤꯒꯤ ꯁꯤꯆꯨꯋꯦꯁꯟ ꯑꯁꯤꯒꯤ ꯃꯔꯛꯇ ꯄ꯭ꯔꯣꯖꯦꯛꯁꯤꯡ ꯑꯁꯤ ꯈꯨꯃꯥꯡ ꯆꯥꯎꯁꯤꯟꯅ ꯑꯗꯨꯃꯛ ꯆꯪꯁꯤꯜꯂꯤ ꯍꯥꯏꯕꯁꯦ ꯇꯥꯕꯗ ꯑꯁꯨꯛꯀꯤ ꯃꯇꯤꯛ ꯅꯨꯡꯉꯥꯏꯖꯩ ꯃꯈꯥ ꯇꯥꯔꯛꯄꯗ ꯈꯪꯖꯅꯤꯡꯕꯁꯦ ꯃꯦꯗꯥꯝ ꯅꯣꯔꯠ ꯏꯁꯀꯤ ꯑꯣꯏꯅ ꯌꯦꯡꯕꯗ ꯍꯧꯖꯤꯛ ꯑꯩꯈꯣꯏ ꯃꯅꯤꯄꯨꯔꯒꯤ ꯂꯩꯔꯤꯕ ꯊꯧꯔꯥꯡꯁꯤꯡ ꯑꯁꯤ ꯄꯥꯏꯈꯠꯄꯗ ꯁ꯭ꯀꯤꯝꯁꯤꯒꯤ ꯃꯈꯥꯗ ꯍꯥꯏꯖꯕ ꯇꯥꯔꯦ ꯄꯥꯏꯈꯠꯂꯤꯕ ꯄ꯭ꯔꯣꯖꯦꯛꯁꯤꯡ ꯑꯁꯤ ꯆꯥꯎꯈꯠꯄꯒꯤ ꯂꯝꯕꯤꯗ ꯆꯪꯁꯤꯟꯅꯕ ꯍꯣꯠꯅꯔꯤꯕ ꯑꯁꯤꯗ ꯀꯔꯝꯕ ꯃꯐꯝꯗ ꯂꯩꯔꯤꯕꯒꯦ ꯅꯣꯔꯠ ꯏꯁꯀꯤ ꯑꯣꯏꯅ ꯌꯦꯡꯕꯗ ꯑꯩꯈꯣꯏꯒꯤ ꯁ꯭ꯇꯦꯠꯁꯤ ꯑꯗꯨꯒ ꯏꯟꯗꯤꯌꯥꯒꯤ ꯑꯣꯏꯅ ꯑꯃꯨꯛ ꯌꯦꯡꯕꯗꯅ ꯅꯣꯔꯠ ꯏꯁ ꯑꯗꯨꯒ ꯃꯅꯤꯄꯨꯔ ꯑꯁꯤ ꯀꯔꯝꯕ ꯃꯐꯝꯗ ꯂꯩꯔꯤ ꯍꯥꯏꯅ ꯊꯝꯕꯤꯌꯨ
3: ꯑꯩꯈꯣꯏꯒꯤ ꯑꯋꯥꯡ ꯚꯥꯔꯠꯀꯤ ꯑꯣꯏꯅ ꯌꯦꯡꯂꯨꯔꯕꯗꯤ ꯃꯅꯤꯄꯨꯔ ꯑꯁꯤ ꯍꯧꯖꯤꯛ ꯆꯥꯎꯈꯠ ꯊꯧꯔꯥꯡꯒꯤ ꯂꯝꯕꯤꯗ ꯊꯕꯛ ꯀꯌꯥ ꯄꯥꯏꯈꯠꯇꯨꯅ ꯆꯥꯎꯈꯠꯄꯒꯤ ꯂꯝꯕꯤꯗ ꯈꯨꯃꯥꯡ ꯆꯥꯎꯁꯤꯜꯂꯤ ꯍꯥꯏꯅ ꯄꯟꯖꯒꯦ ꯄꯤ ꯑꯦꯝ ꯗꯤꯕꯥꯏꯟ ꯏꯁꯀꯤ ꯃꯈꯥꯗ ꯁꯥꯒꯠꯂꯤꯕ ꯄ꯭ꯔꯣꯖꯦꯛ ꯀꯌꯥꯁꯤꯡ ꯈꯨꯗꯝ ꯑꯣꯏꯅ ꯄꯜꯂꯕꯗ ꯍꯥꯌꯔ ꯏꯗꯨꯀꯦꯁꯟ ꯁꯦꯛꯇꯔ ꯑꯗꯒꯤ ꯑꯦꯝ ꯇꯤ ꯌꯨ ꯑꯃꯁꯨꯡ ꯗꯤ ꯑꯦꯝ ꯌꯨꯗ ꯁꯥꯒꯠꯂꯤꯕ ꯏꯟꯐ꯭ꯔꯥꯏꯁꯇ꯭ꯔꯛꯆꯔꯁꯤꯡ ꯑꯗꯒꯤꯗꯤ ꯍꯦꯜꯊ ꯀꯤꯌꯔ ꯁꯦꯛꯇꯔ ꯑꯃꯁꯨꯡ ꯑꯥꯏ ꯇꯤ ꯑꯦ ꯁꯤ ꯖꯦꯠꯇ ꯁꯥꯒꯠꯂꯤꯕ ꯏꯟꯐ꯭ꯔꯥꯏꯁꯇ꯭ꯔꯛꯆꯔꯁꯤꯡ ꯑꯁꯤꯅ ꯑꯗꯨꯝ ꯃꯅꯤꯄꯨꯔꯕꯨ ꯑꯋꯥꯡ ꯅꯣꯡꯄꯣꯛ ꯏꯁꯇꯦꯠꯁꯤꯡꯒꯤ ꯃꯔꯛꯇ ꯆꯥꯎꯈꯠꯄ ꯃꯥꯡꯖꯤꯟ ꯊꯥꯕ ꯏꯁꯇꯦꯠ ꯑꯃ ꯑꯣꯏꯅꯕ ꯍꯣꯠꯅꯔꯤ ꯍꯥꯏꯅ ꯍꯥꯏꯖꯒꯦ ꯏꯟꯗꯤꯌꯥꯒꯤ ꯑꯣꯏꯅ ꯌꯦꯡꯂꯨꯔꯕꯗ ꯑꯋꯥꯡ ꯅꯣꯡꯄꯣꯛ ꯚꯥꯔꯠ ꯑꯃꯁꯨꯡ ꯃꯅꯤꯄꯨꯔ ꯑꯁꯦ ꯚꯥꯔꯠꯀꯤ ꯑꯦꯛ ꯏꯁ ꯄꯣꯂꯤꯁꯤꯒꯤ ꯃꯔꯨꯑꯣꯏꯕ ꯒꯦꯠꯋꯦ ꯑꯣꯏꯔꯛꯀꯗꯕꯅ ꯃꯔꯝ ꯑꯣꯏꯔꯒ ꯏꯟꯐ꯭ꯔꯥꯏꯁꯇ꯭ꯔꯛꯆꯔ ꯗꯦꯚꯂꯞꯃꯦꯟ ꯑꯁꯦ ꯌꯥꯝꯅ ꯃꯔꯨꯑꯣꯏ ꯏꯟꯗꯤꯌꯥꯅ ꯅꯣꯔꯠ ꯏꯁ ꯔꯤꯖꯟ ꯑꯁꯦ ꯐ꯭ꯌꯨꯆꯔꯗ ꯁꯦꯃꯤꯠꯂꯣꯟ ꯆꯥꯎꯈꯠꯍꯟꯗꯨꯅ ꯕꯤꯛꯁꯤꯠ ꯚꯥꯔꯠ 2047ꯒꯤ ꯄꯥꯟꯗꯝ ꯑꯗꯣ ꯊꯕꯛ ꯑꯣꯏꯅ ꯑꯣꯟꯊꯣꯛꯅꯕ ꯍꯣꯠꯅꯕꯅꯤ
2: ꯑꯗꯨꯒ ꯃꯦꯗꯥꯝ ꯍꯥꯏꯔꯤꯕ ꯄꯤ ꯑꯦꯝ ꯗꯤꯕꯥꯏꯟ ꯁ꯭ꯀꯤꯝꯁꯤꯒꯤ ꯃꯈꯥꯗ ꯄꯥꯏꯈꯠꯄ ꯄ꯭ꯔꯣꯖꯦꯛꯁꯤꯡꯒꯤ ꯃꯔꯛꯇ ꯄ꯭ꯔꯥꯏꯝ ꯃꯤꯅꯤꯁꯇꯔ ꯑꯣꯐꯤꯁꯅ ꯍꯛꯊꯦꯡꯅꯅ ꯃꯤꯠꯌꯦꯡ ꯆꯪꯕ ꯄ꯭ꯔꯣꯖꯦꯛ ꯈꯔ ꯂꯩ ꯍꯥꯏꯅ ꯇꯥꯖꯩ ꯍꯥꯏꯔꯤꯁꯤꯗ ꯀꯔꯝ ꯀꯔꯝꯕ ꯄ꯭ꯔꯣꯖꯦꯛꯁꯤꯡꯁꯦ ꯁꯨꯃꯥꯏꯅ ꯄꯤ ꯑꯦꯝ ꯑꯣꯅ ꯃꯣꯅꯤꯇꯔ ꯇꯧꯕꯒꯦ ꯍꯥꯏꯕꯗꯣ ꯀꯃꯥꯏꯅ ꯀꯔꯝꯕ ꯄ꯭ꯔꯣꯖꯦꯛꯁꯤꯡ ꯇꯧꯕꯅꯣ ꯍꯥꯏꯕꯒꯤ ꯃꯇꯥꯡꯗ ꯈꯔ ꯈꯪꯖꯅꯤꯡꯉꯤ
3: ꯐꯅꯤ ꯍꯥꯏꯖꯒꯦ ꯑꯩꯈꯣꯏꯒꯤ ꯄꯨꯟꯅ ꯑꯣꯟꯒꯣꯌꯤꯡ ꯄ꯭ꯔꯣꯖꯦꯛ ꯇꯔꯦꯠ ꯂꯩꯕꯁꯤꯗ ꯑꯍꯨꯝꯗꯤ ꯍꯧꯖꯤꯛ ꯄꯤ ꯑꯦꯝ ꯑꯣꯒꯤ ꯃꯣꯅꯤꯇꯔ ꯄ꯭ꯔꯣꯖꯦꯛ ꯑꯣꯏꯔꯤ ꯑꯍꯨꯝꯁꯦ ꯑꯍꯥꯟꯕꯗ ꯑꯩꯈꯣꯏꯒꯤ ꯗꯦꯚꯂꯞꯃꯦꯟ ꯑꯣꯐ ꯏꯟꯐ꯭ꯔꯥꯏꯁꯇ꯭ꯔꯛꯆꯔ ꯄ꯭ꯔꯣꯁꯦꯁꯤꯡ ꯖꯣꯟ ꯑꯣꯐ ꯃꯅꯤꯄꯨꯔ ꯑꯥꯏ ꯇꯤ ꯑꯦ ꯁꯤ ꯖꯦꯠ ꯑꯦꯠ ꯃꯟꯇ꯭ꯔꯤꯄꯨꯈꯤ ꯏꯝꯐꯥꯜ ꯃꯥꯒꯤ ꯀꯣꯁꯅ 120 crore ꯑꯗꯨꯒ ꯃꯥꯁꯦ ꯊꯕꯛ ꯁꯨꯕ ꯍꯧꯈꯤꯕꯁꯤ ꯃꯥꯁꯦ 2024ꯒꯤ ꯑꯣꯒꯁꯇ ꯍꯧꯈꯤꯕꯅꯤ ꯑꯗꯨꯒ ꯑꯅꯤꯁꯨꯕꯗ ꯗꯦꯚꯂꯞꯃꯦꯟ ꯑꯣꯐ ꯏꯟꯐ꯭ꯔꯥꯏꯁꯇ꯭ꯔꯛꯆꯔ ꯑꯣꯐ ꯃꯅꯤꯄꯨꯔ ꯇꯦꯛꯅꯤꯀꯦꯜ ꯌꯨꯅꯤꯚꯔꯁꯤꯇꯤ ꯏꯝꯐꯥꯜ ꯋꯦꯁ ꯁꯤꯅ ꯑꯩꯈꯣꯏꯒꯤ ꯄ꯭ꯔꯣꯖꯦꯛ ꯀꯣꯁꯁꯤ 54.16 crore ꯁꯤꯒꯤꯅ ꯑꯩꯈꯣꯏꯒꯤ ꯊꯕꯛ ꯁꯨꯕꯁꯤ ꯖꯨꯂꯥꯏ 2024ꯗꯒꯤ ꯍꯧꯈꯤꯕꯅꯤ ꯑꯗꯨꯒ ꯑꯍꯨꯝꯁꯨꯕꯗ ꯀꯟꯁꯇ꯭ꯔꯛꯁꯟ ꯑꯦꯟ ꯗ ꯏꯀ꯭ꯋꯤꯞꯄꯤꯡ ꯑꯣꯐ 60-bedded ꯃꯦꯟꯇꯦꯜ ꯍꯣꯁꯄꯤꯇꯥꯜ ꯏꯟ ꯃꯅꯤꯄꯨꯔ ꯁꯤꯒꯤꯁꯤꯅ ꯑꯩꯈꯣꯏꯒꯤ ꯀꯩꯅꯣꯁꯤ ꯃꯥꯒꯤ ꯀꯣꯁꯁꯤ 70.47 crore ꯃꯥꯒꯤ ꯊꯕꯛ ꯁꯨꯕꯁꯤꯅ ꯑꯣꯛꯇꯣꯕꯔ 2024ꯗꯒꯤ ꯍꯧꯈꯤꯕꯅꯤ ꯍꯥꯏꯔꯤꯕ ꯑꯍꯨꯝꯃꯛꯁꯤꯒꯤ ꯂꯣꯏꯁꯤꯟꯕꯒꯤ ꯄꯥꯟꯗꯝꯁꯦ ꯍꯟꯗꯛꯀꯤ ꯀꯔꯦꯟ ꯐꯥꯏꯅꯥꯟꯁꯤꯌꯔꯁꯤꯗ ꯂꯣꯏꯅꯕ ꯄꯥꯟꯗꯝ ꯊꯝꯖꯔꯤ ꯃꯥꯔꯁꯀꯤ 2027ꯁꯤꯗ ꯂꯣꯏꯁꯤꯟꯕꯒꯤ ꯄꯥꯟꯗꯝ ꯊꯝꯖꯔꯤ ꯁꯤꯒꯤꯁꯤꯡꯁꯤꯒꯤ ꯊꯕꯛꯁꯤꯡꯁꯤ ꯁꯤꯒꯤ ꯃꯣꯅꯤꯇꯔ ꯇꯧꯕꯒꯤ ꯃꯦꯊꯠꯁꯤ ꯑꯩꯈꯣꯏꯒꯤ ꯏꯁꯇꯦꯠ ꯒꯔꯃꯦꯟꯅ ꯏꯁꯇꯦꯠ ꯒꯔꯃꯦꯟꯒꯤ ꯏꯝꯄ꯭ꯂꯤꯃꯦꯟꯇꯤꯡ ꯗꯤꯄꯥꯔꯠꯃꯦꯟꯠꯁꯤꯡꯅ ꯁꯥꯏꯠꯇ ꯆꯠꯂꯒ ꯍꯥꯏꯕꯗꯤ ꯏꯚꯦꯔꯤ ꯐ꯭ꯔꯥꯏꯗꯦꯗ ꯑꯌꯨꯛꯀꯤ 9:30 AM ꯑꯩꯈꯣꯏꯒꯤ ꯃꯥꯒꯤ ꯁꯥꯔꯤꯕ ꯀꯟꯁꯇ꯭ꯔꯛꯁꯟꯒꯤ ꯕꯤꯜꯗꯤꯡ ꯅꯠꯇ꯭ꯔꯒ ꯃꯥꯒꯤ ꯄ꯭ꯔꯣꯒ꯭ꯔꯦꯁꯇꯨ ꯑꯩꯈꯣꯏꯒꯤ ꯁꯦꯝ ꯑꯦꯡꯒꯜꯗꯒꯤ ꯅꯪꯒꯗꯕ ꯍꯥꯏꯔꯤꯕꯗꯨ ꯅꯦꯛꯁꯀꯤ ꯐ꯭ꯔꯥꯏꯗꯦꯁꯨ ꯅꯪꯒꯗꯕ ꯇꯥꯏꯃꯤꯡꯅ 8:30 AM ꯃꯥꯅ ꯀ꯭ꯂꯤꯛ ꯇꯧꯔꯅꯤ ꯐꯣꯇꯣꯗꯨ ꯑꯗꯨꯒ ꯄ꯭ꯂꯥꯅꯤꯡ ꯗꯤꯄꯥꯔꯠꯃꯦꯟꯗ ꯇꯣꯉꯥꯟꯅ ꯑꯩꯈꯣꯏꯅ ꯁꯤꯒꯤ ꯑꯦꯁꯥꯏꯟ ꯇꯧꯏ ꯑꯣꯐꯤꯁꯤꯌꯦꯜ ꯑꯃꯗ ꯃꯉꯣꯟꯗ ꯊꯥꯔꯅꯤ ꯐꯣꯇꯣꯁꯤ 8:30 AM ꯀ꯭ꯂꯤꯛ ꯇꯧꯕ ꯐꯣꯇꯣ ꯊꯥꯔꯅꯤ ꯊꯥꯔꯛꯀꯗꯕꯒꯤ ꯇꯥꯏꯃꯤꯡꯅ ꯕꯥꯏ 9:30 AM ꯅꯤ ꯄ꯭ꯂꯥꯅꯤꯡꯗ ꯊꯥꯔꯛꯀꯗꯕꯒꯤ ꯁꯦꯗꯨꯜꯁꯤ ꯁꯤ ꯊꯥꯔꯛꯑ ꯃꯇꯨꯡꯗ ꯄ꯭ꯂꯥꯅꯤꯡꯅ ꯆꯦꯛ ꯇꯧꯔꯕ ꯃꯇꯨꯡꯗ ꯑꯣꯀꯦ ꯇꯥꯔꯦꯅ ꯌꯥꯔꯕ ꯀꯥꯟꯁꯤꯗ ꯑꯦꯄ꯭ꯔꯨꯚꯦꯜ ꯂꯧꯔꯕ ꯃꯇꯨꯡꯗ ꯑꯩꯈꯣꯏꯅ ꯗꯣꯅꯔꯗ ꯁꯤꯌꯔ ꯇꯧꯔꯅꯤ ꯗꯣꯅꯔꯅ ꯑꯃꯨꯛ ꯄꯤ ꯑꯦꯝ ꯑꯣ ꯑꯣꯐꯤꯁꯇ ꯍꯥꯏꯔꯤꯕ ꯔꯤꯄꯣꯔꯠꯁꯦ ꯃꯣꯏꯅ ꯑꯃꯨꯛ ꯊꯥꯒꯅꯤ ꯔꯤꯄꯣꯔꯠꯁꯤꯗ ꯌꯥꯎꯔꯤꯕ ꯐꯣꯇꯣꯁꯤꯡꯁꯤ ꯑꯩꯈꯣꯏꯒꯤ ꯃꯥꯁꯦ ꯏꯚꯦꯔꯤ ꯐ꯭ꯔꯥꯏꯗꯦ ꯅꯪꯒꯗꯕ ꯆꯞ ꯃꯥꯟꯅꯕ ꯑꯦꯡꯒꯜ ꯑꯣꯏꯒꯗꯕꯅꯤ ꯍꯥꯏꯕꯗꯤ ꯍꯟꯗꯛ ꯅꯝꯈꯤꯕ ꯐ꯭ꯔꯥꯏꯗꯦꯒꯤ ꯐꯣꯇꯣꯗꯨ ꯅꯦꯛꯁꯀꯤ ꯐ꯭ꯔꯥꯏꯗꯦꯗ ꯑꯇꯣꯞꯄ ꯑꯦꯡꯒꯜ ꯑꯃꯗ ꯅꯝꯃꯒꯗꯤ ꯄ꯭ꯔꯣꯒ꯭ꯔꯦꯁ ꯎꯗꯕꯅꯤꯅ ꯁꯦꯝ ꯑꯦꯡꯒꯜꯗꯒꯤ ꯅꯝꯕ ꯐꯣꯇꯣꯗꯨꯗ ꯇꯧꯔꯒ ꯃꯣꯏꯅ ꯃꯣꯅꯤꯇꯔ ꯇꯧꯏ ꯃꯣꯅꯤꯇꯔ ꯇꯧꯕ ꯃꯇꯝꯗ ꯃꯣꯏꯅ ꯃꯟꯊ꯭ꯂꯤ ꯆꯥꯔꯠ ꯑꯃ ꯁꯦꯝꯃꯤ ꯆꯥꯔꯠ ꯇꯨꯗ ꯑꯩꯈꯣꯏꯒꯤ ꯄ꯭ꯂꯥꯟ ꯇꯧꯕ ꯁꯤꯒꯤ ꯊꯥꯁꯤꯗ 10% ꯂꯣꯏꯕꯅꯤ ꯍꯥꯏꯔꯣ ꯑꯃ ꯍꯥꯏꯔꯣ ꯑꯗꯨꯒꯤꯗꯨ ꯃꯥꯅ ꯑꯦꯁ ꯄꯔ ꯋꯥꯒꯣꯗꯗ ꯂꯩꯈꯤꯕ ꯆꯥꯔꯠꯇꯨꯒꯤ ꯃꯇꯨꯡ ꯏꯟꯅ ꯑꯗꯨꯅ ꯄ꯭ꯂꯥꯟ ꯇꯧꯔꯦ ꯑꯗꯨꯒ ꯑꯦꯛꯆꯨꯋꯦꯜꯅ ꯑꯃ ꯊꯝꯃꯒ ꯑꯗꯨꯒ ꯃꯣꯏꯅ ꯏꯁꯂꯣ ꯑꯣꯏꯔꯦ ꯑꯗꯨꯒ ꯄ꯭ꯔꯣꯒ꯭ꯔꯦꯁ ꯂꯩꯔꯦ ꯍꯥꯏꯕꯗꯨ ꯑꯗꯨꯗꯒꯤ ꯃꯣꯏꯅ ꯑꯗꯨꯃꯥꯏꯅ ꯃꯣꯅꯤꯇꯔ ꯇꯧꯏ ꯍꯥꯏꯔꯤꯕ ꯃꯣꯅꯤꯇꯔ ꯇꯧꯕꯒꯤ ꯃꯑꯣꯡꯁꯦ ꯑꯩꯈꯣꯏꯒꯤꯁꯤꯗ ꯏꯁꯇꯦꯠ ꯒꯔꯃꯦꯟꯗꯁꯨ ꯑꯣꯅꯔꯦꯕꯜ ꯆꯤꯐ ꯃꯤꯅꯤꯁꯇꯔꯒꯤ ꯂꯦꯚꯦꯜꯗ ꯆꯤꯐ ꯁꯦꯀ꯭ꯔꯦꯇꯔꯤꯒꯤ ꯂꯦꯚꯦꯜꯗ ꯑꯗꯨꯒ ꯑꯦꯝ ꯁꯤ ꯁꯦꯀ꯭ꯔꯦꯇꯔꯤ ꯄ꯭ꯂꯥꯅꯤꯡꯒꯤ ꯂꯦꯚꯦꯜꯗꯁꯨ ꯍꯥꯏꯔꯤꯕ ꯃꯣꯅꯤꯇꯔ ꯇꯧꯕꯒꯤ ꯁꯤꯁꯇꯦꯝꯁꯦ ꯑꯗꯨꯝ ꯆꯠꯊꯔꯤ ꯑꯗꯨꯒ ꯍꯧꯖꯤꯛꯁꯨ ꯑꯗꯨꯝ ꯑꯩꯈꯣꯏꯒꯤ ꯁꯦꯗꯨꯜꯁꯤꯗ ꯂꯣꯏꯁꯟꯅꯤꯡꯉꯥꯏꯒꯤ ꯌꯥꯝ ꯀꯟꯅ ꯃꯣꯅꯤꯇꯔ ꯇꯧꯔꯒ ꯍꯣꯠꯅꯔꯤ
2: ꯍꯧꯖꯤꯛꯀꯤ ꯄꯤ ꯑꯦꯝ ꯑꯣ ꯑꯣꯐꯤꯁꯅ ꯗꯥꯏꯔꯦꯛ ꯃꯣꯅꯤꯇꯔ ꯇꯧꯕ ꯃꯇꯝꯅ ꯄꯟꯕꯤꯕ ꯁ꯭ꯀꯤꯝ ꯑꯍꯨꯝ ꯍꯥꯏꯕꯤꯈ꯭ꯔꯦ ꯍꯥꯏꯔꯤꯕ ꯄ꯭ꯔꯣꯖꯦꯛꯁꯤꯡꯁꯦ ꯁꯤꯁꯦ ꯀꯃꯥꯏꯅ ꯄꯤ ꯑꯦꯝ ꯑꯣ ꯑꯣꯐꯤꯁꯅ ꯃꯣꯅꯤꯇꯔ ꯇꯧꯕꯒꯤ ꯄꯣꯠꯁꯦ ꯑꯩꯈꯣꯏꯒꯤ ꯀꯔꯝꯕ ꯀ꯭ꯔꯥꯏꯇꯦꯔꯤꯌꯥꯗ ꯁꯤꯒꯨꯝꯕ ꯄ꯭ꯔꯣꯖꯦꯛꯁꯤꯡꯁꯤꯅ ꯄꯤ ꯑꯦꯝ ꯑꯣꯅ ꯃꯣꯅꯤꯇꯔ ꯇꯧꯒꯅꯤ ꯍꯥꯏꯕꯒꯤ ꯀ꯭ꯔꯥꯏꯇꯦꯔꯤꯌꯥ ꯑꯃ ꯂꯩꯕ꯭ꯔꯥ ꯍꯥꯏꯕꯗꯣ
3: ꯃꯣꯏꯅ ꯑꯩꯈꯣꯏꯗ ꯀꯩꯅꯣ ꯑꯃ ꯄꯤ ꯄ꯭ꯔꯖꯦꯟꯇꯦꯁꯟꯒꯤ ꯃꯣꯠꯇ ꯃꯣꯏꯅ ꯑꯩꯈꯣꯏꯗ ꯐꯣꯔꯃꯦꯠ ꯑꯃ ꯄꯤ ꯄꯤ ꯄꯤ ꯇꯤ ꯐꯣꯔꯃꯦꯠ ꯑꯅ ꯁꯤꯒꯤ ꯐꯣꯔꯃꯦꯠꯁꯤꯗ ꯄꯣꯏꯟꯠ ꯂꯣꯏ ꯌꯥꯎꯔꯦ ꯄ꯭ꯔꯣꯖꯦꯛꯁꯤꯒꯤ ꯃꯃꯤꯡ ꯀꯔꯤꯅꯣ ꯀꯔꯝꯀꯥꯟꯗ ꯁꯦꯡꯁꯟ ꯇꯧꯈꯤ ꯋꯥꯒꯣꯗꯅ ꯀꯔꯝꯀꯥꯟ ꯄꯤꯈꯤ ꯊꯕꯛꯅ ꯀꯔꯝꯀꯥꯟꯗ ꯍꯧꯏ ꯍꯧꯖꯤꯛꯀꯤ ꯑꯦꯁ ꯑꯣꯟ ꯐ꯭ꯔꯥꯏꯗꯦꯁꯤꯗ ꯏꯕꯦꯔꯤ ꯐ꯭ꯔꯥꯏꯗꯦꯅꯤꯅ ꯐ꯭ꯔꯥꯏꯗꯦꯁꯤꯗ ꯃꯥꯏ ꯄ꯭ꯔꯣꯒ꯭ꯔꯦꯁ ꯀꯩꯅꯣ ꯐꯥꯏꯅꯥꯟꯁꯤꯌꯦꯜ ꯄ꯭ꯔꯣꯒ꯭ꯔꯦꯁꯅ ꯀꯩꯅꯣ ꯃꯥꯒꯤ ꯄꯩꯁꯥꯁꯤ ꯇꯞꯅ ꯁꯤꯖꯤꯟꯅꯕ꯭ꯔꯥ ꯃꯇꯝ ꯆꯥꯅ ꯁꯤꯖꯤꯟꯅꯕ꯭ꯔꯥ ꯍꯥꯏꯕ ꯑꯗꯒꯤ ꯇꯣꯇꯦꯟ ꯃꯦꯟꯗꯦꯁ ꯀꯌꯥ ꯋꯥꯛꯁꯥꯏꯠꯇ ꯊꯥꯗꯔꯤꯅꯣ ꯊꯥꯗꯔꯤꯕ ꯃꯦꯟꯗꯦꯁꯇꯨꯒ ꯃꯥꯒꯤ ꯄ꯭ꯔꯣꯒ꯭ꯔꯦꯁꯇꯨꯒ ꯆꯥꯅꯕ꯭ꯔꯥ ꯍꯥꯏꯕꯁꯤ ꯃꯣꯏꯅ ꯀꯨꯞꯅ ꯃꯣꯏꯅ ꯄꯤꯔꯛꯄ ꯐꯣꯔꯃꯦꯠ ꯑꯃ ꯄꯤꯔꯛꯑꯦ ꯑꯗꯨꯒꯤ ꯃꯇꯨꯡ ꯏꯟꯅ ꯃꯣꯏꯅ ꯃꯣꯅꯤꯇꯔ ꯇꯧꯏ
2: ꯌꯥꯝ ꯅꯨꯡꯉꯥꯏꯖꯩ ꯍꯥꯏꯔꯤꯕ ꯁ꯭ꯀꯤꯝꯁꯤꯒꯤ ꯃꯈꯥꯗ ꯃꯦꯗꯥꯝ ꯗꯣꯅꯔ ꯃꯤꯅꯤꯁꯇ꯭ꯔꯤꯅ ꯄꯤꯔꯛꯂꯤꯕ ꯄ꯭ꯔꯣꯖꯦꯛꯁꯤꯡꯁꯦ ꯈꯟꯕꯒꯤ ꯃꯑꯣꯡꯁꯦ ꯀꯃꯥꯏꯅ ꯇꯧꯏ ꯍꯥꯏꯕꯗꯨ ꯈꯔ ꯊꯝꯕꯤꯕ ꯌꯥꯕ꯭ꯔꯥ
3: ꯄ꯭ꯔꯣꯖꯦꯛꯁꯤ ꯈꯟꯕ ꯃꯇꯝꯗ ꯑꯩꯈꯣꯏꯅ

0: ಆಕಾಶವಾಣಿ ಇಂಫಾಲ್ ಹೌಸಿಕ್ ನುಮಿಡಾಂಗಿ ಪುಂ ಮಾಪನ್ ತಾರಕಪಗಲೋಯ್ನನ ಮಣಿಪುರಿದ ಪಾವು ತಾಬಿರಸಿ.
1: ಆಕಾಶವಾಣಿ ಇಂಫಾಲ್ ಗಾಂಗೊಂ ಕಿರಣ ಪಾವು ಪಜರಿ. ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಾಮ್ಚಾನ್ ಹೈರಿ ಮಾಲಿಮ್ಗೆ ಖ್ವಾಯ್ದಿಗೆ ಸಾವುಬ ಗಣತಂತ್ರ ಸತ್ಪು ಲೈಬಾಗ್ ಭಾರತ ದಿತೆಕ್ತರ ಲೈಂಗಾಕಿ ಮಫಮ್ ಲೈಟಿ ಕುಂಜಾಲಿ ಸಿಂಗ್ ಸಮಾಪನ ಹೊಂಪುತರ ಮಂಗಾಗಿ ಗಸಿಗೆ ನುಮಿನಸಿದ ಭಾರತ್ ಪುಂಬದ ಇಮರ್ಜೆನ್ಸಿ ಲೌಕ್ತೋಕಿಬ ನುಮಿನ ಅದು ಬುನಿಂಗ್ಸಿಂಗ್ದುನ ಇಂಫಾಲ್ಗೆ ನಿತಾಯ್ ಪಚ್ಚು ಟೆಕ್ತ ಲೈಬ ಥಂಬಾಲ್ ಸಂಗ್ನಿಂದ ಗಸಿ ಪಾಂಗ್ತೋಕಿಬ ಕಾನ್ಸ್ಟಿಟ್ಯೂಷನ್ ಮಾರ್ಡರ್ ಡೇಗೆ ಥೊರಮದ ಸರ್ಕು ಯಾರದುನ ಮುಖ್ಯಮಂತ್ರಿನ ಹಾಯ್ ಮತಮರದ ಸಾಸನ್ ಪಾಯ್ಕಿಬ ಕಾಂಗ್ರೆಸ್ನ ತೌಕಿಬ ಅಸೌಬ ಅಸೋಯ್ಬದು ಭಾರತ್ಗೆ ಮಿಯಾಮ್ನ ತಮ್ನ ತಮ್ನ ಕಂಗ್ಲಕ್ಲಬ ಮಟುಂಗ್ದ ಬಿಜೆಪಿದ ಲೈಬಾಕ್ ಸಾಸನ್ ತೌಣನವ ಶಕ್ತಿ ಇಶಿನರಕ್ಮನಿ ಮತಮರದ ಕಾಂಗ್ರೆಸ್ಗೆ ಮಯೋಕ್ತ ಲೈಕಿಬ ಮಿಯೋಯ್ ಖುರಿಮಗ್ ಫಾದುನ ಜೆಲ್ಲ ಥಮ್ಕಿ ಮಹಾಕ್ನ ಹಾಯ್ ರಾಷ್ಟ್ರಪತಿಗೆ ಸಾಸನ್ ಮತುಂಗ್ದ ಲಾಕ್ಲಿಬ ಮಹಾಕ್ ಲೈಂಗಾಕ್ನ ರಾಜಸ್ಸಿಗೆ ತಂಪಾಕಿ ಲಂಸಿಂಗ್ದ ತಮ್ನ ತಮ್ನ ಶಾಂತಿ ಪೂರಪ್ಪಂಗಂಲೇ ಕಂಗ್ಲಪ್ ಕಯಾನ ಕುಂದಾಮಿನರಿವ ಜಿರಿಬಾಮ್ದಸು ಶಾಂತಿ ಹಂಜಿಲಕ್ಲೇ ಜಿಲ್ಲಾ ಆಸಿದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಗೆ ಮಿಡ್ಯಂಗ್ ಮಖಾದ ಅಚೌಬು ಪ್ರೊಜೆಕ್ಟ್ ಪೈಕನ್ನನವ ಥೌರಾಂಗ್ ತೌರಿ ಸೊರಸಾನ್ಪುರ್ ಜಿಲ್ಲಾಗೆ ಲಂಕಾ ಸೌತ್ ಟಿ ಡಿ ಬ್ಲಾಕ್ಗೆ ಕಾಂಪ್ಲೆಕ್ಸ್ದ ಸೆಂಗತ್ ಸಾಗಲಿಬ ಸ್ಪೆಷಲೈಸ್ ಆ್ಯಂಡ್ ಡೆಡಿಕೇಟೆಡ್ ಹೆಲ್ತ್ ಯೂನಿಟ್ ಫಾರ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ಗೆ ಫಿಬಂ ಗಸಿ ಜಿಲ್ಲಾ ಆಸಿಗೆ ಡೆಪ್ಯೂಟಿ ಕಮಿಷನರ್ ಕೃಷ್ಣಕುಮಾರ್ನ ಯಂಗ್ಶಿನ್ಕ್ರೆ ಹರಿವ ಪ್ರಾಜೆಕ್ಟ್ ಅಸಿ ಸಹಿ ಎಸಿಗೆ ಮೇ ಕುಂತರುಕ್ತ ಉರೆಪು ಯುಂಗ್ ತಮ್ಕಿಬನಿ ಸೆಂಟರ್ ಅಸಿದ ಲೇಬರ್ ರೂಮ್ ಇಮ್ಯುನೈಜೇಷನ್ ಬೇಸಿಕ್ ಮೆಡಿಕಲ್ ಚೆಕಪ್ ಸಿಂಗ್ ಲೈದುನ ಮರುವಿನ ನುಪಿ ಅಮದಿ ಅಂಗಾಂಗ್ಸಿಂಗ್ದ ಹೇನು ಕುದುಂಗ್ಚಾವ ಪಿಗದವರಿ ತುಂಗ್ದ ಡೆಪ್ಯೂಟಿ ಕಮಿಷನರ್ ಜಿಲ್ಲಾ ಆಸಿಗೆ ಪಿಯರ್ ಸೊನ್ಮುಂದ ವಿಲೇಜ್ದ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ಗೆ ಮಖಾದ ಸಾರಿಬ ಮಲ್ಟಿಪರ್ಪಸ್ ಕಮ್ ಇಂಡೋರ್ ಸ್ಟೇಡಿಯಂಗೆ ಪಿವಂಸು ಯಂಗ್ಸಿನ್ಕಿ ಅಥೋಪ ಥೊರಮದ ಡೆಪ್ಯೂಟಿ ಕಮಿಷನರ್ ಜಿಲ್ಲಾ ಆಸಿಗೆ ಟುಯ್ಬೋಂಗೆ ಮಿನಿ ಸೆಕ್ರೆಟರಿಯೇಟ್ ಕಾಂಪ್ಲೆಕ್ಸ್ದ ಲೈಬ ಡಿ ಆರ್ ಡಿ ಎ ಆಫೀಸ್ದ ಪೈಟೆ ವೈಫೈ ಗಾಂಗ್ತೆ ಸಿಮ್ತೆ ಕೋಮ್ ಅಮದಿ ಜೌ ಫುರುಪ್ ಸಿಂಗೆ ಒಯ್ನ ಸ್ಟಿಲ್ ಡಿಸ್ಪ್ಲೇ ಕ್ಯಾಬಿನೆಟ್ ಮರಿ ಎಂಟೋಕಿ ಹರಿಬ ಅಸಿ ಮಣಿಪುರ್ ಸ್ಟೇಟ್ ಆರ್ಕಿಯೋಲಾಜಿಕ್ ಕಿ ಮಿಯಂಗ್ ಮಖಾದ ಟ್ರೈಬಲ್ ಮ್ಯೂಸಿಯಂ ಸಂಗತ್ಪದ ಮತ್ತೆಂಗ್ ಒಯ್ನನಬ ಎಂಟೋಕಿಬನಿ ಡ್ರಗ್ ಲಾನ ಸಿಸಿನಬ ಅಮಸುಂಗ್ ಆಯ್ನ ಕಾಯ್ನ ಲಲೋನ್ಬಗೆ ಮಾಲೆಮ್ಗೆ ನುಮಿಟ್ ಪಾಲನ್ಗೆ ಮರಿ ಲೆನನ ಹಯೇಂಗ್ ರಾಜ್ಯ ಪೊಲೀಸ್ನ ಸಿಂಧುನ ಇಂಫಾಲ್ಗೆ ನೋಂಗ್ಶುಪ್ ಥಂಗ್ಬ ಕಂಗ್ಲಾಗೆ ಹೊಜಂಗ್ದಗಿ ಇರೋಯ್ ಶಮ ಪಾವುಬ ಕಿಲೋಮೀಟರ್ ತರಾಗಿ ಲಂಜನ್ನಮ ಮುಖ್ಯಮಂತ್ರಿ ಯುಮ್ನಾ ಮುಖ್ಯಾಂಶನ ಲಂಥಾಗನಿ ಅಯ್ಯು ಪುಂಗ್ ತರುಕ್ತಗೆ ಹೋಗದೊರಿಬ ಲಂಜಲ್ ಅಸಿ ಕಂಗ್ಲಾಗೆ ನೋಕ್ಷುಪ್ ಥಂಗ್ಬ ಹೊಜಂಗ್ದಗೆ ಹೌರಗ ಇರೋಯ್ ಶಮ್ಬ ಸಿಂಗ್ಜಿನ್ ಫಾವುಬ ಯೌರುಬ ಮತುಂಗ್ ಅಮುಕ್ ಹಲಕ್ತುನ ಫ್ಲೈ ಓವರ್ ಫಾವರ್ಗ ನೋಂಕ್ಷುಪ್ ಥಂಗ್ಬ ಕಂಗ್ಲಾಗೆ ಹೊಜಂಗ್ದ ಲಂಥುಂಗ್ಪಂ ಒಯ್ಗನಿ ಥೊರಮಸಿಗೆ ಎಂಗ್ಲಗ ಟ್ರಾಫಿಕ್ ಕಂಟ್ರೋಲ್ ಪೊಲೀಸ್ ವಿಂಗ್ನ ಲಂಬಿ ಶತೋಕಸಿಂದ ಅಹೋಮುಖರ ಲೈರಗನಿ ಹರಿ ರಾಜ್ಯಕ್ಕೆ ಸೋಷಿಯಲ್ ವೆಲ್ಫೇರ್ ವಿಭಾಗ್ನ ಸಿಂಧುನ ಹಯಂಗ್ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅನ್ ಇಲಿಸಿಟ್ ಟ್ರಾಫಿಕಿಂಗ್ ಲಿಸಿಂಗನಿ ಕುಂತರು ಇಂಫಾಲ್ಗೆ ಸಿಟಿ ಕನ್ವೆನ್ಷನ್ ಸೆಂಟರ್ದ ಪಾಂಗ್ತೋಕನಿ ವರ್ಲ್ಡ್ ಡ್ರಗ್ ಪ್ರಾಬ್ಲಮ್ ಪರ್ಸಿಸ್ಟಿಂಗ್ ಇಶ್ಯೂಸ್ ನ್ಯೂ ಚಾಲೆಂಜಸ್ ಇನ್ನೋವೇಟಿವ್ ರೆಸ್ಪಾನ್ಸಸ್ ಹೈಬ ಹಿರಮದ ಪಾಂಗ್ತೋಕದವ ಥೊರಮದಿಸಿದ ಮುಖ್ಯಮಂತ್ರಿ ಯುಮ್ನಾ ಖ್ಯಾಮ್ಸಾನ್ ರಾಜ್ಯದ ಸೋಷಿಯಲ್ ವೆಲ್ಫೇರ್ ವಿಭಾಗಕ್ಕೆ ಕಮಿಷನರ್ ರಾಬರ್ಟ್ ಸಿಂಗ್ ಖ್ಯಾತ್ರಮೇಮ್ ಅಮದಿ ಡೈರೆಕ್ಟರ್ ಸೈಕ್ ಅಬ್ದುಲ್ ಹಕೀಮ್ ಶರ್ಫ್ ಯಾಗನಿ ಕನಾಗ ಮಮ್ಮಿಯೋಯ್ ಅಮನ ಸನಾಮಹಿ ಲೈನಿಂಗ್ ಮರಮದ ಖಂಗ್ನಿಂಗ್ಬ ಲೈರಬದಿ ಮದುಗಿ ಮತಾಂಗ್ದ ಖಂಗ್ಬ ಯಾನನಬ ಖನ್ನವ ಥೌರಾಂಗ್ ಅಮ ಹಯಿಂಗ್ ಖೊಂಗ್ಬಾನ್ ಉಪೋಂಗ್ ಯುಂಫಮ್ದ ಲೈರಿಬ ಲೈನಿಂಗ್ ಥೌ ಸನಾಮಹಿ ಟೆಂಪಲ್ ಬೋರ್ಡ್ನ ಪೈಕತ್ ಬಹುಕ್ರೆ ಥೌರಾಂಗ್ ಅಸಿಗೆ ಮಖಾದ ಬೋರ್ಡ್ ಅಸಿಗೆ ಲೋಯ್ಸಂಗ್ ತರಾಗಿ ಲೋಸಿಂಗ್ ಬಸಿಂಗ್ ಉನದುನ ಲೈನಿಂಗ್ ಅಸಿಗೆ ಮತಾಂಗ್ದ ಖಂಗ್ಬ ಯಾಗನಿ ಹರಿಬ ಥೌರಾಂಗ್ ಅಸಿ ಮಥಂಗ್ ಥಾಗಿ ಮಂಗಾದಗೆ ಹೌದುನ ಥಾ ಖುದಿಂಗಿ ಅಹಾನ್ ಮನೋ ಮೈಜಿ ನುಮಿಟ್ ಖುದಿಂಗಿ ಪಾಂಗ್ತೋಕನಿ ಹೈನ ಸನಾಮಹಿ ಟೆಂಪಲ್ ಬೋರ್ಡ್ಗೆ ಮೈಕೇರಿಗೆ ಫಂಗ್ದೊರಕ್ಲಿ ಅಮರೋಮದ ಸನಾಮಹಿ ಟೆಂಪಲ್ ಬೋರ್ಡ್ನ ಸಿಂಧುನ ಸಹಿ ಖುದಿಂಗಿ ಪಾಂಗ್ತೋಕ್ತುನ ಲಾಕ್ಪ ಸೆಂಗ್ ಹೊಂಬಗಿ ಥೊರಮ್ ಲಾಕ್ಲಿಬ ಜುನ್ ಕುನ್ಮಾಪನ್ ಇಂಗಾಗಿ ಥಾನ್ ನುಮಿಟ ಪಾಂಗ್ತೋಕ್ಲಗನಿ ಥೊರಮಸಿದ ಲಂದಮಸಿದ ಲೈರಿಬ ಮಿಯಾಮ್ನ ಸರ್ಕ್ ಯಾಬಿಯು ಹೈನ ಬೋರ್ಡ್ಗೆ ವೈಸ್ ಪ್ರೆಸಿಡೆಂಟ್ ಎಂಎಲ್ಎ ಲೋರೆಮಮ್ ರಾಮೇಶ್ವರ್ನ ಆಪಿಲ್ ತೊರಕ್ಲಿ ಕೇಂದ್ರೀಯ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಮಂತ್ರಿ ಪಿಯೂಷ್ ಗೋಯಲ್ನ ಹೈರಿ ಹೌಜಿಕ್ ಫಾವುದ ಭಾರತ್ ಅಮಸುಂಗ್ ಯುನೈಟೆಡ್ ಕಿಂಗ್ಡಮ್ಗೆ ಮರಕ್ತ ತೌಣರಿಬ ಫ್ರೀ ಥ್ರೆಡ್ ಅಗ್ರಿಮೆಂಟ್ ಅಸಿ ಖ್ವಾಯ್ದಿಗೆ ಸಿಂಗ್ಥಾನಿಂಗಾಯ್ ಒಯ್ಬ ಅಮನಿ ಲಂದನ್ದಂಗಸಿ ಪಾಂಗ್ತೊಕ್ಪ ಇಂಡಿಯಾ ಗ್ಲೋಬಲ್ ಫೋರಂ ಯು ಕೆ ಇಂಡಿಯಾ ವೀಕ್ದ ವಾಂಗಾಂಗ್ಬದ ಶ್ರೀ ಗೋಯಲ್ನ ಹಾಯ್ ಯಾನಸಿ ಅಸಿನ ನಕಲ ನಿಮಗ್ದ ಕಾಣವ ಕೈಯ ಪೀರಗನಿ ಮಥಂಗ್ ಥಾಗಿ ತಾರ ಮಂಗಾರಿಗೆ ಚೆನ್ನಬ ಹೋಗೋದರಿಬ ಇಂಡಿಯಾ ಯು ಕೆ ಕಂಪ್ರಿಹೆನ್ಸಿವ್ ಇಕಾನಾಮಿಕ್ ಆ್ಯಂಡ್ ಥ್ರೆಟ್ ಅಗ್ರಿಮೆಂಟ್ ಅಸಿಗೆದಮಗ ಸೆಂ ಸಾರಿಬ ಸಿಂಗ್ ಯಂಕ್ಷಿನನಬ ಶ್ರೀ ಗೋಯಲ್ ನುಮಿಟ್ ಹೊಮ್ನಿಗೆ ಕೊಂಚುತ್ತ ಯು ಕೆದ ಚಟ್ಕಿಬನಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಗೆ ಪುಂಗ್ನಿಂಗ್ ಯುವ ಮನ್ ಕಿ ಬಾತ್ ಕಿ ಸಾಮ ಕುಂತ್ರಾ ಮಂಗ ಸುವ ಎಪಿಸೋಡ್ ಲಾಕ್ಲಿವ ನೋವಾಜಿಗೆ ನುಮಿಟ್ ಕೈ ಪುಂಗ್ ತರಾಮ ಥೊಯ್ದ ಆಕಾಶವಾಣಿಗೆ ಥೋಂಗ್ದ ಸಂದೋಕನಿ Thoramasi, AIR News, DD News, PM Omasung, Information and Broadcasting Mantralogy YouTube channel Singhasu, live streaming Tauduna Sandokani, Thoramasi, LRS Sur Sanpurdasu, Sandokani, Paulo Jare.